1.8 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 21 ತಾರೀಕು ಶುಕ್ರವಾರ. ಸಮಯ 5:58:30. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಮಿತ್ರ ರೇವಣ್ ಸಿದ್ದನ ನಮಸ್ಕಾರಗಳು. ಎಲ್ಲ ಕೇಳುವರಿಗೂ ಶುಭ ಮುಂಜಾವು.

ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 6 ಗಂಟೆಗಳು. ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಈ ನಂತರ ಅಂದರೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:30 ಚಿಂತನ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಗೀತಾ ಶ್ರೀನಿವಾಸ್ ಅವರಿಂದ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಕಡಕೋಳ ಮಡಿವಾಳೇಶ್ವರರ ತತ್ವ ಪದಗಳನ್ನು ಕೇಳುತ್ತೀರಿ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಮೂಡಿಬರುವುದು. ಇನ್ನು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಇಂದು ವರಮಹಾಲಕ್ಷ್ಮಿ ಕುರಿತು ಶ್ರೀರಂಗ ವಿಠಲ ಭಜನಾ ಮಂಡಳಿ ಅವರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ, ತೊನ್ನು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಇಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ನಮ್ಮ ನಿಲಯದ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:00 ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆ, 6:00 ಇಂದು ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕಥೆ ಪ್ರಸಾರವಾಗುವುದು. 6:30 ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಶೀರ್ ಅಹ್ಮದ್ ಬಳಹಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯಿ ಎನ್ ಸಾಳಂಕೆ. ಇನ್ನು 7:45 ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಸಮೀಕ್ಷೆ ವಿಧಾನಮಂಡಲದಲ್ಲಿ ಇಂದು. 8:00 ಗಾತಾ ರಹೇ ಮೇರಾ ದಿಲ್, 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಒತ್ತಣಿಕೆ, 9:30 ಕರೆಂಟ್ ಅಫೇರ್ಸ್, 10:00 ಮಹಾಲಕ್ಷ್ಮಿ ಜಗನ್ಮಾತಾ ಶಂಕರಾಭರಣ ಕುರಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮಿಶ್ರ ಛಾಪುತಾಳ ಪಾಪನಾಶನ್ ಶಿವನ್ ಅವರ ರಚನೆ, ಹಾಡಿದ್ದಾರೆ ಶಿಲ್ಪಾ ಶಶಿಧರ್. ನಂತರ ಶ್ರೀ

ವರಲಕ್ಷ್ಮಿ ಮಹಾಸ್ತುತೆ. ಶ್ರೀರಾಗ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಹಾಡುತ್ತಾರೆ ಪಿ ರಾಮ, ಪಿ ಚಂದ್ರಿಕಾ ಮತ್ತು ಸಂಗಡಿಗರು. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಪ್ರಮುಖ ಕಾರ್ಯಕ್ರಮಗಳು.

ತಿಳುವರು ಗಮನಿಸಿ, ಇದೀಗ ಹೇಳಿದ ಹಾಗೆ 6:10 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಕಡಕೋಳ ಮಡಿವಾಳೇಶ್ವರರ ತತ್ವ ಪದಗಳನ್ನು ಕೇಳುತ್ತೀರಿ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕಥೆ, ತದನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ ಮೂಡಿಬರುವುದು.

ಆರಂಭದಲ್ಲಿ ಪುರಂದರದಾಸರ ಕೃತಿ, ಹಾಡಿದ್ದಾರೆ ಎಸ್ ಜಾನಕಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಈಗ ಎಂಟು ದಿಕ್ಕು ಹತ್ತಿ ನಿಂತ ಅಷ್ಟಲಕ್ಷ್ಮೀ ಒಲಿಯಮ್ಮ ಧನಲಕ್ಷ್ಮಿಯೆಲ್ಲೆಡೆ ಸುಖತಾರಮ್ಮ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ.

ಇದುವರೆಗೆ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳನ್ನು ಕೇಳಿದ್ರಿ. ಈಗ ಈಶ್ವರ್ ಕಮ್ಮಾರ್ ಅವರ ಒಂದು ರಚನೆ, ದೇಶಭಕ್ತಿ ಗೀತೆ ಕೇಳಿ ವೃಂದಗಾನದಲ್ಲಿ.

ಆಕಾಶವಾಣಿ ವಿಜಯಪುರ ಸಮಯ 6:30 ಆಗುತ್ತಲಿದೆ. ಇನ್ನೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.

0: ಆಕಾಶವಾಣಿ ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ.
1: ಹಬ್ಬಗಳು ನಮ್ಮ ದೈನಂದಿನ ದಿನಚರಿಯಲ್ಲಿನ ಏಕತಾನತೆಯನ್ನು ಕಳೆದು ಹೊಸ ಉತ್ಸಾಹ, ಸಂಭ್ರಮ, ಸಂತೋಷವನ್ನು ನೀಡುತ್ತವೆ. ಹಬ್ಬ ಎಂದಾಗ ಮನೆಯ ಮಟ್ಟಿಗೆ ಮಾತ್ರ ಆಚರಿಸದೆ ಮನೆಯ ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಆತ್ಮೀಯರನ್ನು ಕರೆದು ಒಟ್ಟಿಗೆ ಆಚರಿಸುತ್ತೇವೆ. ಅದರಿಂದ ಪ್ರೀತಿ ಬಾಂಧವ್ಯಗಳು ಗಟ್ಟಿಯಾಗುತ್ತದೆ, ದೇಹಕ್ಕೆ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಹೀಗಾಗಿ ನಮ್ಮ ಪೂರ್ವಜರು ಹಲವಾರು ಹಬ್ಬಗಳ ಆಚರಣೆಯನ್ನು ರೂಢಿಗೆ ತಂದರು. ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರವನ್ನು ವರಮಹಾಲಕ್ಷ್ಮೀ ವ್ರತ ಎಂದು ಆಚರಿಸಲ್ಪಡುತ್ತದೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾದ್ದರಿಂದ ಎಲ್ಲರಿಗೂ ಬೇಕಾದವಳು, ಪ್ರಿಯಳಾದವಳು ಆಗಿದ್ದಾಳೆ. ಹೀಗಾಗಿ ಈ ವ್ರತವು ವ್ಯಾಪಕವಾಗಿ ಎಲ್ಲೆಡೆ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಪರಿಸರ ರಕ್ಷಣೆ, ಮಾನಸಿಕ ಆರೋಗ್ಯ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಆಚರಿಸುವುದು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಇಂದಿಗೆ ಅದು ಪ್ರಸ್ತುತವೂ ಹೌದು. ಶ್ರದ್ಧೆ ಇಲ್ಲದವರಿಗೆ ಹಬ್ಬ ಯಾಕಾದರೂ ಬರುತ್ತದೋ ಎನಿಸಿದರೆ, ಭಕ್ತಿ ಇದ್ದವರಿಗೆ ಹಬ್ಬವು ಉತ್ಸಾಹ, ಉಲ್ಲಾಸದಿಂದ ಮಾಡುವ ಎಲ್ಲ ಕೆಲಸವೂ ದೇವರ ಸೇವೆ ಎಂದು ಭಾವಿಸುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇರಬೇಕು ನಿಜ, ಆದರೆ ಮೂಢನಂಬಿಕೆ ಇರಬಾರದು. ಹಬ್ಬದ ದಿನ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದು ಬಾಗಿಲು ತೆರೆದೇ ಇಟ್ಟಿರುತ್ತಾರೆ. ಇದರಿಂದ ಹಣ, ಒಡವೆ, ಪೂಜಾ ಸಾಮಗ್ರಿಗಳು ಕಳ್ಳರ ಪಾಲಾಗುತ್ತದೆ. ಎಲ್ಲ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನು ಅರಿತು ಆಚರಿಸುವುದು ಉತ್ತಮ. ಹಬ್ಬಕ್ಕೆ ಮೊದಲು ಇಡೀ ಮನೆಯನ್ನು ಶುದ್ಧಗೊಳಿಸುತ್ತೇವೆ. ಶ್ರಾವಣ ಮಾಸ ಎಂದರೆ ಮಳೆಗಾಲ. ವಾತಾವರಣದಲ್ಲಿ ತೇವಾಂಶ ಅಧಿಕವಾಗಿರುತ್ತದೆ, ಬ್ಯಾಕ್ಟೀರಿಯಾ, ವೈರಸ್ಗಳ ಹಾವಳಿ ಹೆಚ್ಚಾಗಿರುತ್ತದೆ. ಶುದ್ಧಿ ಮಾಡುವುದರಿಂದ ರೋಗಗಳು ಬರದಂತೆ ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ. ಇನ್ನು ನಮ್ಮಲ್ಲಿನ ಕಲಾ ನೈಪುಣ್ಯವನ್ನು ತೋರ್ಪಡಿಸಲು ಹಬ್ಬ ಒಂದು ಉತ್ತಮ ಅವಕಾಶ. ಮಂಟಪದ ಅಲಂಕಾರ, ಕಲಶವನ್ನು ಸುಂದರವಾಗಿ ಜೋಡಿಸುವುದು, ಪ್ಲಾಸ್ಟಿಕ್ ಹೂ, ಥರ್ಮಾಕೋಲ್ ಹೂಗಳನ್ನು ಬಳಸದೆ ತಾಜಾ ಹೂಗಳು, ಮಾವಿನ ಎಲೆ, ಬಾಳೆ ಎಲೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿದರೆ ಹಬ್ಬದ ನಂತರ ಇವು ಸುಲಭವಾಗಿ ಮಣ್ಣಿನಲ್ಲಿ ಕರಗುತ್ತವೆ. ಇನ್ನು ಹಬ್ಬದಲ್ಲಿ ರಂಗೋಲಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯೇ ಇದೆ. ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿ ಕ್ರಿಮಿಕೀಟಗಳಿಗೆ ಆಹಾರವೂ ಆಗುತ್ತದೆ. ಅರಿಶಿನ, ಕುಂಕುಮಗಳಂತಹ ನೈಸರ್ಗಿಕ ಬಣ್ಣಗಳು ರಂಗೋಲಿಯ ಸೌಂದರ್ಯವನ್ನು ಅಧಿಕಗೊಳಿಸುತ್ತದೆ. ಈ ರಂಗೋಲಿಗಳು ಜ್ಯಾಮಿತೀಯ ಆಕಾರಗಳಲ್ಲಿದ್ದು ಅವುಗಳನ್ನು ನೋಡುವವರ ಮೆದುಳಿನ ಎಡ ಬಲಭಾಗಗಳು ಸಮತೋಲನಕ್ಕೆ ಬರುತ್ತದೆ, ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಹೇಳುವ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಸ್ಪಷ್ಟವಾಗಿ, ಜೋರಾಗಿ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈವಿಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಆ ದಿನ ಮಾಡುವ ನೈವೇದ್ಯವೂ ಕೂಡ ಆಯಾ ಋತುಮಾನಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾಗ

0: ಆಗುವ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಹೀಗಾಗಿ ಹಬ್ಬಗಳು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ಸಂತೋಷ ಸಂಭ್ರಮ ಮನೆಯಲ್ಲಿ ತುಂಬುವಂತೆ ಮಾಡುತ್ತದೆ. ಪರಿಸರದ ಕಾಳಜಿ ವಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪದ್ಧತಿಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಇದನ್ನೆಲ್ಲ ನಾವೂ ತಿಳಿದು ಮಕ್ಕಳಿಗೂ ತಿಳಿಸಿ ಹೇಳೋಣ. ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸೋಣ.
1: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ರೈತರಿಗೆ ಸಲಹೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೆಟ್ಟಪ್ಪ ನಾಮೆ ಅಂತ ಹೇಳ್ಬಿಟ್ಟು, ಇಂಚಗಿರಿ ಗ್ರಾಮ, ಚಡಚಣ ತಾಲೂಕು. ಇವತ್ತಿನ ದಿವಸ ನಾನು ರೈತ ಬಂದವರಿಗೆ ಬಿತ್ತನೆ ಬೀಜದ ಬೀಜೋಪಚಾರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನೈಸರ್ಗಿಕ ಪದ್ಧತಿಯಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಬೀಜಿಗೆ ಒಂದು ಶಕ್ತಿ ಬರ್ತದೆ, ಆಮೇಲೆ ಮೊಳಕೆ ಬೇಗನೆ ಬರುತ್ತೆ, ಆಮೇಲೆ ಉತ್ಕೃಷ್ಟವಾದ ಬೆಳೆ ಬರುತ್ತದೆ. ಆಮೇಲೆ ಯಾವ ರೀತಿಯಾಗಿ ನಾವು ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಬೇಕು ಅಂದರೆ ಬೀಜಾಮೃತದಿಂದ ನಾವು ಬೀಜೋಪಚಾರ ಮಾಡಬೇಕು. ಬೀಜಾಮೃತದಿಂದ ಅಂದರೆ 1 kg ಬೀಜಕ್ಕೆ ಎಷ್ಟು ಬೇಕಾಗ್ತದೆ ಅದರ ಪ್ರಮಾಣವನ್ನು ನಾನು ಹೇಳ್ತೀನಿ. ಅಂದಾಜಾಗಿ 1 glass ಆಗಷ್ಟು ಗೋಮೂತ್ರ, 1/2 kg ಆಗಷ್ಟು ಸಗಣಿ, ಆಮೇಲೆ 1 glass ನೀರು, ಆಮೇಲೆ ಸುಣ್ಣ, ಇವನ್ನೇನು ಮಾಡಬೇಕು ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಅದನ್ನು ಒಂಥರ ಅಂಬ್ಲಿತರ ಆಗಿಬಿಡ್ತದೆ. ಆ ಅಂಬ್ಲಿತರ ಆದಂಥ ಪದಾರ್ಥನನ್ನು ನಮ್ಮ ಬಿತ್ತನೆ ಬೀಜ ಎಷ್ಟಿರ್ತಲ್ಲ ಆ ಬಿತ್ತನೆ ಬೀಜನ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಹಾಳಿ ಮೇಲೆ ಹಾಕ್ಕೊಂಡು ಅದನ್ನು ಅದ್ರ ಮೇಲೆ ಸುರಿದು ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಮಿಶ್ರಣ ಮಾಡಿಕೊಂಡು ನೆರಳಲ್ಲಿ ಆರಿಸ್ಬೇಕು. ಆರಿಸಿ ಅದನ್ನು ಬಿತ್ತನೆಗೆ ಒಯ್ಯಬೇಕು. ಆಮೇಲೆ ಬಿತ್ತುವಾಗ ನೇರವಾದ ಬಿಸಿಲಿನ ಸೂರ್ಯನ ಶಾಖ ಅದ್ರ ಮೇಲೆ ಬೀಳಬಾರ್ದು. ಮೇಲೆ ಚೀಲ್ತಟ್ಟ ಅಂದರೆ ಗುಣಿ ತಟ್ಟನ್ನು ಬೀಜದ ಪ್ಯಾಕೆಟ್ ಮ್ಯಾಗ ಮುಚ್ಚಬೇಕು. ಆಮೇಲೆ ಇದು ಒಂದು ರೀತಿ ಆದರೆ ಇನ್ನೊಂದು ರೀತಿಯಿಂದ ನಾವು ಬೀಜೋಪಚಾರ ಮಾಡ್ಬೋದು. ಒಂದು ಜೈವಿಕ ಗೊಬ್ಬರಗಳನ್ನು ಅಂದರೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡೋದ್ರಿಂದ ಇದನ್ನು ಸಿಡಿ ಹಾಯುವಂಥದ್ದು, ಆಮೇಲೆ ಕಾಂಡ ಕೊಳೆ ರೋಗನ ತಡೆಗಟ್ಟಲಿಕ್ಕೆ ಒಂದು ಅವಕಾಶ ಇರ್ತದೆ. ಇದು 1 kg ಬೀಜಕ್ಕೆ 5-8 grams ಬೇಕಾಗುತ್ತೆ. ಆಮೇಲೆ PSP ಅಂತ ಬರ್ತದೆ, ರಂಜಕ ಕರಗಿಸುವ ಗೊಬ್ಬರ. ಇದು DAP ಶಕ್ತಿ ಇರ್ತದೆ ಇದರೊಳಗೆ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ. ಇದನ್ನು 1 kg ಬೀಜಕ್ಕೆ 5-8 grams ಹಾಕೋಬೇಕು. ಆಮೇಲೆ ಅಜೋಸ್ಪರ್ಲೆಮ್ ಅಂತ ಬರ್ತದೆ, ಇದು ವಾತಾವರಣದಲ್ಲಿದ್ದಂಥ ಸಾರಜನಕನ ಸ್ಥಿರೀಕರಿಸೋದು. ನಾವೇನು ಯೂರಿಯಾ ಹಾಕ್ತೀವಲ್ಲ, ಯೂರಿಯಾವನ್ನು ಒದಗಿಸುವಂಥದ್ದು, ಅದು ಅಜೋಸ್ಪರ್ಲೆಮನ್ನು 5-8 grams 1 kg ಬೀಜಕ್ಕೆ. ಆಮೇಲೆ ಇನ್ನು ದ್ವಿದಳ ಧಾನ್ಯ ಆಗಿತ್ತಂದರೆ ರೈಜೋಬಿಯಂ, ಅದು ಸಹ 1 kg ಬೀಜಕ್ಕೆ 5-8 grams ಬೀಜೋಪಚಾರ ಮಾಡಿಕೊಂಡು ನಾವು ಬಿತ್ತನೆ ಮಾಡಬೇಕು. ಒಂದು ಇವೆಲ್ಲ ಜೈವಿಕ ಗೊಬ್ಬರನ ನೇರವಾಗಿ ಬೀಜಗಳಿಗೆ ಟಚ್ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ನಾವು ಬೆಲ್ಲದ ದ್ರಾವಣನ ಸ್ವಲ್ಪ ತಿಳಿ ಬೆಲ್ಲದ ನೀರನ್ನು ಮಾಡಿಕೊಂಡು ಹೀಟ್ ಆಗಿರ್ಬಾರ್ದು, ಸ್ವಲ್ಪ ಅರಿಬೇಕು. ಅದನ್ನು ನಾವು ಬೀಜೋಪಚಾರ ಮಾಡುವಂಥ ಬೀಜದ ಮೇಲೆ ಚಿಮುಕಿಸಿ ಈ ಜೈವಿಕ ಗೊಬ್ಬರ 5-8 grams ಅಂದರೆ ತಲಾ ಒಂದೊಂದು, ಟ್ರೈಕೋಡರ್ಮ 8-10 grams, ಆಮೇಲೆ PSP 8-10 grams, ಅಜಸ್ಪರ್ಲಿಮ 8-10 grams, ರೈಜೋಬಿಮ 8-10 grams ಅದ್ರ ಮೇಲೆ ಚಿಮುಕಿಸಿ ಒಂದು ಬೆರಳಿನಿಂದ ಮಿಶ್ರಣ ಮಾಡೋದು. ಎಲ್ಲ ಬೀಜಕ್ಕೆ ಹತ್ತುವಂಗೆ ಮಿಶ್ರಣ ಮಾಡಿ, ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಹಾಕ್ಕೊಂಡು ಜೋಳಿಗೆಲ್ಲಿ ಸಣ್ಣ ಮಕ್ಕಳಿಗೆ ಹೆಂಗೆ ತೂತಲ್ಲ ಹಂಗೆ ತೂಗಿ ಮಿಶ್ರಣ ಮಾಡಿ ನೆರಳಲ್ಲಿ ಆರಿಸಿ ಬಿತ್ತನೆಗೆ ಒಯ್ಯಬೇಕು. ಒಂದು ಬಿತ್ತನೆಗೆ ಒಯ್ಯುವಾಗ ಏನು ಮಾಡಬೇಕು, ನೀವು ಬುಟ್ಟಿಯಲ್ಲಿ ಹಾಕ್ಕೊಂಡು ಹೋಗಿದ್ರಿಂದ ಅದ್ರ ಮೇಲೆ ಒಂದು ಗೋಣಿಚೀಲ ಹಾಕ್ಬೇಕು. ಗೋಣಿಚೀಲ ಹಾಕಿ ಯಾವತ್ತೂ ನೆರಳಲ್ಲಿ ಇಟ್ಕೋತ ಹೋಗ್ಬೇಕು. ಈ ರೀತಿಯಾಗಿ ಬೀಜೋಪಚಾರನ ಮಾಡಿ ಬಿತ್ತನೆ ಮಾಡಬೇಕಂತ ಹೇಳ್ತಾ ಧನ್ಯವಾದಗಳು.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

ಆಕಾಶವಾಣಿ ವಿಜಯಪುರ, ಸಮಯ 6:40. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಒಂದು ಗೀತೆ, ರಚನೆ ಕಡಕೋಳ ಮಡಿವಾಳೇಶ್ವರರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ತಾವು ಟ್ಯೂನ್ ಮಾಡಿದರೆ 101.82 MHz FM ಕಂಪನ ಅಂಕಗಳು. ಇದು ಆಕಾಶವಾಣಿಯ ವಿಜಯಪುರ ಕೇಂದ್ರ. ಈಗ ತಾವು ಕೇಳ್ತಾ ಇದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡಕೋಳ ಮಡಿವಾಳೇಶ್ವರರ ತತ್ವ ಪದಗಳು. ಈಗ ಕೇಳಿ ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಒಂದು ಗೀತೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜುಳಾ ಗುರುರಾಜ್ ಹಾಗೂ ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಕಡ್ಕೊಳ ಮಡಿವಾಳೇಶ್ವರರ ರಚನೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:55 ಆಗುತ್ತಲಿದೆ. ಇನ್ನೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ದೇವರಿಗೆ ಯಾವುದೇ ಜಾತಿ ಧರ್ಮವಿಲ್ಲ, ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿಯವರು.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ನಿಮ್ಮ ಸುರಕ್ಷತೆ
2: ಕೇಳುಗರೆ, ಈ ಬೆಳಿಗ್ಗೆ 7:15 ಭಾವಗೀತೆಗಳು, 7:45 8:30 ಹಾಗೂ 9:30 ಚಿತ್ರಗೀತೆಗಳು, 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿಕತೆ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ ಬಿತ್ತರವಾಗುವುದು. ಈಗ ಸಮಯ 7:02 ಆಗುತ್ತಲಿದೆ. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:15 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜ್ಯೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ, ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರು ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ

0: ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023 ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡಾ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ದ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18-30 ವರ್ಷ ವಯಸ್ಸಿನ ಯುವ ಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18 ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನ ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನ ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವೋ ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ

ವಿನೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36

0: ಸಾಲುದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗ್ಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ, ಸಮಯ 7:15:55. ಈಗ ಭಾವಗೀತೆಗಳು. ಇಂದಿನ ಕಾರ್ಯಕ್ರಮದಲ್ಲಿ MD ಪಲ್ಲವಿ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಬಹುದು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಸಿ ಶಿವಪ್ಪ ಅವರ ರಚನೆಗಳನ್ನು ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 7:30.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಚಂಪಾ, ಚಂಪಾ, ಏ ಚಂಪಿ, ಈ ಚಂಪಿ ಎಲ್ಲಿ ಹೋದ್ಲಿಕ್ಕಿದ್ದ ಕಾಯಕಿ? ಏ ಚಂಪಿ,
7: ಅಯ್ಯ ಕರೆದ್ರೇನ್ರಿ ಅತ್ತಿಯವ್ರ? ಟಿವ್ಯಾಗ ನೋಡಿದ್ರ ಅದೆಷ್ಟು ಚಂದ, ಅತ್ತಿ ಸೊಸಿ ಇಬ್ರು ಕೂಡಿ ಹಲ್ವಾ ಮಾಡೋದ್ ತೋರ್ಸಕತ್ತಾರ ರೀ ಅತ್ತಿಯವ್ರ.
6: ಅಯ್ಯ ನೀನ ಹಲ್ವಾ ಹಲ್ಲಿಗ್ ಬರದಂಗಾಗ್ಲಿ.
7: ಏನಾಗಿದೆ?
6: ಮೊದ್ಲ ಅಡಿಗೆ ಮನ್ಯಾಗ ಒಲಿ ಮ್ಯಾಗಿನ ಬ್ಯಾಳಿ ಹೊತ್ತ ಹುರ್ಕಡ್ಲ್ಯಾಗ ನೋಡ್ ನಡಿ ಆ ಕಡೆ.
7: ಒಲಿ ಮ್ಯಾಗ ಇದ? ಹಾ, ಇದ ಈಗ ಇಟ್ಟಿನ್ರಿ ಅತ್ತಿಯವ್ರ.
6: ಟಿವಿ ಮುಂದ ಕೂಡೋದು ಬಿಡ ನಿನ್ನ.
7: ಇಲ್ಲಿ ಇಡ್ರಿ ಅತ್ತಿಯವ್ರ, ಈಗ ಒಂದಿಟ್ಟ ಹಂಗ ಕುಂತಿದ್ದೀರಿ.
6: ಲೇ, ಪಾಳಿ ಹಚ್ಚಿ ರೊಕ್ಕ ಕೈಯಾಗ ಹಿಡ್ಕೊಂಡು ಕುಂತ್ರು ಸಿಲಿಂಡರ್ ಬರುದಿಲ್ಲ, ಖಬರ್ ಐತೇನ ನಿನಗ ಮೈ ಮ್ಯಾಗ?
7: ಟಿವಿ ಬೇಡ್ರಿ ಅತ್ತಿಯವ್ರ, ಟಿವಿ ಬೇಡ್ರಿ.
6: ಏ ಬಾಯ್ ತೆಗಿಬೇಡ ಇನ್ನ.
7: ಅಯ್ಯೋ,
8: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
9: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
10: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
9: ಏನ್ ಹಂಗಂದ್ರೆ
11: ಸುಮ್ನಿರಿ, ಸಾಕಿನ.
10: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
11: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
10: ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
11: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
9: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ, ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
10: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
8: ನೀವೇನಂತೀರಿ ಡ್ರೈವರ್?
12: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
8: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
9: ರೈಟ್ ರೈಟ್.
0: ಕೆಳಗರೆ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಶ್ರೀರಂಗ ವಿಠಲ ಭಜನಾ ಮಂಡಳಿ ಮತ್ತು ಸದಸ್ಯರಿಂದ ವರಲಕ್ಷ್ಮಿ ಕಾರ್ಯಕ್ರಮವಿದೆ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ತೊನ್ನು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ. ಇದು ಆ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಈ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಸಂಜೆ ಪ್ರಸಾರ ಕಾರ್ಯದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆ, 6:10 ಚಜಿ ರೊಟ್ಟಿ ಚೌಳಿಕಾಯಿ, ನಂತರ ನೀತಿ ಕಥೆ ಮೂಡಿಬರುವುದು. ಈಗ ಸಮಯ 7:34 ಆಗಲಿದೆ. ಇನ್ನು ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:35 ಕನ್ನಡ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು

0: ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ ಅನೌಪಚಾರಿಕ ಸಂವಹನ ಇರಬೇಕು, ಸಾಂಘಿಕ ಮನೋಭಾವವನ್ನು ನಿರ್ಮಿಸುವ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು, ವಿಶ್ವವಿದ್ಯಾಲಯಗಳು ಮತ್ತು ಯುವಜನರ ನಡುವೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ರಕ್ಷಣಾ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವ ಅಗತ್ಯವಿದೆ. ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಬಳಕೆಗೆ ಮತ್ತು ಎಐ ಸಾಮರ್ಥ್ಯಗಳನ್ನು ಮಾನವ ಪರಿಣಿತಿಯೊಂದಿಗೆ ಸಂಯೋಜಿಸುವ ನವೀನ ಮಾರ್ಗಗಳನ್ನು ಅನ್ವೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಖ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಖ್ನ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ.

0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಜೆಇಇ ಮುಖ್ಯ, ಎನ್ಇಇಟಿ ಅಥವಾ ಯುಜಿಸಿ, ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಬರೆದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು, ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾ ತೇಟೆ ನೇತೃತ್ವದ ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ 2ನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ದ ಹೋರಾಡಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷಿಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಾಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತದ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾಇ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ ಶೆಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು 3ನೇ ಶ್ರೇಯಾಂಕದ ವಾಂಗ್ ಜಿಜಿ ವಿರುದ್ದ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80ಕ್ಕೂ ಹೆಚ್ಚು ಜನರು ಗೋರವ್ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿ

0: ಜಿಲ್ಲೆಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45:20. ಈಗ ಚಿತ್ರಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
1: ನೋಡಿ ಸ್ವಾಮಿ ನಾವಿರೋದು ಹೀಗೆ. ಈ ಚಿತ್ರದ ಗೀತೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಈ ಗೀತೆಯ ರಚನೆ ಪುರಂದರದಾಸರದು. ಸಂಗೀತ ನಿರ್ದೇಶನ GK ವೆಂಕಟೇಶ್.

ಇನ್ನೀಗ ಕೇಳಿ ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಲಕ್ಷ್ಮೀ ಮಹಾಲಕ್ಷ್ಮಿ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನೀಗ ಕ್ರಮವಾಗಿ ಮೊದಲಿಗೆ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮೊದಲಿಗೆ ಕರಿಯದ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಆಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕರಿಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಲಕ್ಷ್ಮೀ ಚಿತ್ರಕ್ಕಾಗಿ ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್, ಅರ್ಜುನ್ ಜನ್ಯ ಅವರ ಸಂಗೀತ, ಜಯಂತ್ ಕೈಕಿಣಿ ಅವರ ಸಾಹಿತ್ಯ.

ಲಕ್ಕಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಪೈಲ್ವಾನ್ ಚಿತ್ರದ ಗೀತೆ ಹಾಡಿದ್ದಾರೆ ನರೇಶ್ ಅಯ್ಯರ್ ಮತ್ತು ಶ್ರುತಿ ಶಶಿಧರನ್. ವಿ ನಾಗೇಂದ್ರ ಪ್ರಸಾದ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯ.

ಪೈಲ್ವಾನ್ ಚಿತ್ರದ ಗೀತೆ ಪ್ರಸಾರವಾಯಿತು. ಈಗ ಮಾಣಿಕ್ಯ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ. ಕೇಳಿ ಬರಲಿರುವ ಧ್ವನಿಗಳು ವಿಜಯ್ ಪ್ರಕಾಶ್ ಮತ್ತು ಪ್ರಿಯಾ ಹಿಮೇಶ್.

ಮಾಣಿಕ್ಯ ಚಿತ್ರದ ಗೀತೆ ಪ್ರಸಾರವಾಯಿತು. ಈಗ ಅಭಯ ಚಿತ್ರದ ಗೀತೆ. ಜಯಂತ್ ಕೈಕಿಣಿ ಅವರ ಸಾಹಿತ್ಯವನ್ನು ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಅಭಯ ಚಿತ್ರಕ್ಕಾಗಿ ಹಾಡಿದ್ದಾರೆ ಸುನೀತಾ ಗೋಪರಾಜ್.

ಇನ್ನೀಗ ವಜ್ರಕಾಯ ಚಿತ್ರದ ಗೀತೆ. ಧನುಷ್ ಹಾಡಿರುವ ಈ ಗೀತೆಗೆ ಮೋಹನ್ ಕುಮಾರ್ ಅವರ ಸ್ವರ ಸಂಯೋಜನೆ, ಮೋಹನ್ ಕುಮಾರ್ ಅವರ ಗೀತರಚನೆ, ಸ್ವರ ಸಂಯೋಜನೆ ಅರ್ಜುನ್ ಜನ್ಯ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರಿಯ, ಲಕ್ಕಿ, ಪೈಲ್ವಾನ್, ಮಾಣಿಕ್ಯ, ಅಭಯ್, ವಜ್ರಕಾಯ ಹಾಗೂ ರಂಗ SSLC ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ.

0: 101.8 ಮೆಗಾಹರ್ಟ್ಸ್ FM ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 9 ಗಂಟೆಗಳು. ಈಗ ಮಿಶ್ರ ಸಂಗೀತದ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ

0: ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಮೊದಲಿಗೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
3: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಏನು ಸರ್, ಏನು ಮೊನ್ನೆ ಎಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗಿದ್ರಿ, ನಮಗೊಂದು ಮಾತು ಹೇಳ್ಬೇಕಿರಲಿ, ಹುಡುಗರು ಕರ್ಕೊಂಡು ಹೋಗಿದ್ರಂತ ಕೇಳಿದೆ. ಬರೀ ನೀವು ನಿಮ್ಮ ಸ್ಟಾಫ್ ಎಲ್ಲ ಕರ್ಕೊಂಡು ಹೋದ್ರೆ ನಮಗೂ ಹೇಳ್ಬೇಕಿಲ್ರಿ, ನಾನು ಬರ್ತಿದ್ದೆ.
5: ಹೌದು ಆನಂದ್, ನಾನು ನಿಮಗೆ ಹೇಳ್ಬೇಕಂತ ಮಾಡಿದ್ದೆ ನೋಡು. ಅವು ಹುಡುಗರಿಗೆಲ್ಲ ಪಿಕ್ನಿಕ್ ಅದು ಕರ್ಕೊಂಡು ಹೋಗಿದ್ದೆವು, ಗೋಳಗುಮ್ಮಟ, ಪಟ್ಟದಕಲ್ಲು ಇವೆಲ್ಲ.
4: ಹಾಂ,
5: ಅದೆಲ್ಲ ನೋಡು, ಐಹೊಳೆ ಪಟ್ಟದಕಲ್ಲು ಇತ್ತಲ್ಲ ಅಲ್ಲಿ ಎಲ್ಲ ವಿಸಿಟ್ ಮಾಡಿದೆವು. ಎಷ್ಟು ಚೆನ್ನಾಗಿದ್ದವು, ಏನು ಸುದ್ದಿ ಅವು ಒಳಗಡೆ, ಎಷ್ಟು ವರ್ಷ, ಏನು ಸುದ್ದಿ ಆ ಶಿಲ್ಪಕಲೆ. ಅವು ಇನ್ನೊಂದೇನು ಅನುಭವ ಆಯ್ತಪ್ಪ ಅಂದ್ರೆ, ಒಳಗಡೆ ಹೋದ್ಮೇಲೆ ಎಷ್ಟು ತಂಪು ಹವಾ ಇತ್ತು. ಆ ಹವಾ ತಂಪು ಹವಾ ಈಗಿನ ನಮ್ಮ ಬಿಲ್ಡಿಂಗ್ದಾಗ ಕಾಣಂಗಿಲ್ಲ ನೋಡು. ಮರೆ ಅಲ್ಲೆಲ್ಲ ಗುಡಿಸಲ ಗಿಡಿಸಲ ಎಷ್ಟು ಚಂದ ಚಂದ ಗುಡಿಸಲುಗಳು, ಕುಟೀರಗಳು ಇದ್ದಲ್ಲ.
4: ಹೌದು,
5: ಅಲ್ಲಿ ಒಳಗೆ ಹೋಗಿ ನೋಡ್ತೀವಿ, ಅವು ತಂಪು ತಂಪು ತಂಪು ಇದ್ದಪ್ಪ.
4: ಹಾಂ,
5: ಇವೇ ನಮ್ಮ ಆರ್ ಸಿ ಸಿ ಮನೆಗೆ ಬಂದು ಕೂಡ ಯಾಕರಿ ಇಲ್ಲಿ ಬಂದೇವಪ್ಪ ಅನ್ನಂಗೆ ಆಗಿಬಿಡ್ತು ಮರೆ.
4: ಹೌದು, ವಿಶೇಷತೆ ಹಂಗೆ ರೀ. ಈಗ ನಾನು ಗೋಳಗುಂಬದ 2-3 ಸಲ ಹೋಗಿನಲ್ಲ ರೀ. ಹೊರಗೆ ಬ್ಯಾಸಿಗೆ ಟೈಮ್ದಾಗ ಹೋಗ್ಬೇಕಾದ ಪರಿಸ್ಥಿತಿ ಬತ್ತರಿ. ನಮ್ಮ ಸಂಬಂಧಿಕರು ಬಂದಿದ್ರು, ನೋಡಿಲ್ಲ ಕರ್ಕೊಂಡು ಹೋಗು ಅಂತ ಬ್ಯಾನ್ ಹತ್ತಿದ್ರಿ. ಬೇಡದನ್ನು ಕರ್ಕೊಂಡು ಹೋದ್ರಿ, ಬಿಸಿಲೈತು ಅಂದ್ರೆ ಕೇಳಿದ್ರಿ, ಅದು ಕರ್ಕೊಂಡು ಹೋದೆ. ಹೋಗಿ ತೋರಿಸಿದ್ರಿ, ಒಳಗೆ ಕಾಲಿಟ್ಟಮೇಲೆ ಹೊರಗೆ ಎಷ್ಟು ಧಗಿ ಬಿಸಿಲ್ರಿ, ಒಳಗೆ ಒಳಗೆ ಹೋದ್ರೆ ತಂಪು ರೀ.
5: ನೋಡಿ ಎಷ್ಟು ತಂಪು,
4: ಅದೇ ಅಂತ ಎಷ್ಟು ವಿಚಾರ ಮಾಡ್ತೀವಿ. ಕಲ್ಲರ ದೊಡ್ಡ ದೊಡ್ಡ ಕಲ್ಲು, ದೊಡ್ಡ ಕಲ್ಲು ಕಟ್ಟಿಲೆ ಗಚ್ಚಿಲ್ರಿ, ಮೊದಲ ಸಿಮೆಂಟ್ ಬಳಸಿದ್ರಿ, ಗಚ್ಚಿಲೆ
5: ಬಳಸಿದ್ರು, ಹಾಕಿ
4: ಬಹುಶಃ ಈಗ ನಾವು ಇಟಂಗಿ ಬಟ್ಟೆಗಳು ಅದಲ್ರಿ, ಹಂಗೆ ಗಚ್ಚಿನ ಇದು ಇರ್ಬೋದ್ರಿ. ಅವತ್ತು ಅದು ಒಂದು ಫ್ಯಾಕ್ಟ್ರಿಗಳೇ ಇರ್ಬೋದು, ಆ ಟೈಮಿಗೆ ಇತ್ತು ಕಾಣಿಸೈತ್ರಿ. ಅದರಲ್ಲೇ ಕಟ್ತಿದ್ರು ಮಂದಿ, ಸಾವಿರಾರು ವರ್ಷ ಆಯುಷ್ಯ ರೋಗ.
5: ಅಲ್ಲ, ನಮ್ಮ ಹಳೆ ಮಂದಿ ಅವ್ರ ಇದೇ ಎಷ್ಟಿತ್ತು ನೋಡು,
4: ನಮ್ಮ ಭಾರತ
5: ಶಿಲ್ಪ ಅವರು ಎಷ್ಟು ಇದಿತ್ತು. ಈ ಬಿಲ್ಡಿಂಗ್ ಕಟ್ಟಿದ್ದು ಹಿಂಗೆ ಇರಬೇಕು, ಹಿಂಗೆ ತಂಪಿರ್ಬೇಕು, ಹಿಂಗೆ ನಿಂದಿರ್ಬೇಕು, ಅಷ್ಟು ಹಳೆ ವರ್ಷಗಳು ಅದು ನೋಡು. 500-600 ವರ್ಷಗಳ ಮೇಲೆ ಅದು ಇನ್ನು ತನಕ ಒಳಗಡಕ್ತಾ ಇರಲಿ. ನಾವು ಕಟ್ಟಿದ್ದು ಸಿಮೆಂಟ್ ಮನೆಗಳು ವಾರ್ಸನಾಗಿ ಬಿರುಕು ಬಿಟ್ಟಿರ್ತಾವೆ,
4: ಬಿರುಕು ಬಿಟ್ಟಿರ್ತಾವ ರೀ. ಭಾಳ ಅದು ಏನು ಸರಿಯಾಗಿ ನೀರು ಹೊಳಿಲಾರ್ದೆ ಹಂಗೆ ಕಡ್ದೇವ್ರಿ. 15-20 ವರ್ಷ ತಾಳ್ಕಿ ಬರೋಂಗಿಲ್ಲ,
5: ಅಷ್ಟು ಬರಂಗಿಲ್ಲ,
4: ಭಾಳ ಒಳಗೆ ಅಷ್ಟು ಒಳಗೆ ರೀ. ನಾನು ನೋಡಿನಲ್ ರೀ ಚಂದ, ಅದು ಮಾಲಕರು ಎಲ್ಲ ಇರ್ತಾರ ರೀ, ಆಳುಗಳಿಗೆ ಇಲ್ಲಿ ಬಿಟ್ಟು ಕಡಿತಾರ ಅವ್ರು, ಬೇಕು ಬೇಕು ಬೇಡ ನಮ್ದೆಲ್ಲ ತಿಳಿದು ನೀರು ಹೊಡೆದಿರ್ತಾರ, ಹಂಗೆ ಮಟ್ಟ ಸರಿಯಾಗಿ ಮಾಡಿದಂಗೆ ರೀ. 15 ವರ್ಷ ಬಿದ್ದೇ ಬಿಟ್ಟಿರ್ತಾರ,
5: ಬಿದ್ದೇ ಬಿಟ್ಟಿರ್ತಾವ.
4: ಚಲೋ ಕಟ್ಟಿದವ್ರದ್ದು ಹಳೆ ಬರ 70-80 ವರ್ಷ ತನಕ ಹೋಗಿತ್ತು. ಅದು
5: ಇಷ್ಟೆಲ್ಲ ಅಂತೀವಿ ನಾವು, ಹಿಂಗೆ ಪ್ರಾಚೀನ ಮಂದಿಗೆ ಇಷ್ಟು ನಾಲೆಜ್ ಇದ್ದು, ಆ ನಾಲೆಜ್ ಯಾಕೆ ಉಳಿಲಿಲ್ಲ ನಮ್ಮಲ್ಲಿ?
4: ಅದು ನನಗೆ ಗೊತ್ತಿರೋ ಮಟ್ಟಿಗೆ ರೀ. ನಾನು ಏನು ಸರ್ ಸ್ವಲ್ಪ ಕೆಲವೊಂದು ಮಾಹಿತಿ ನೋಡ್ತಿದ್ರು ಪೇಪರ್ದಾಗ ಅಲ್ಲಿ, ಯಾಕೆ ಎಲ್ಲ ಮಣ್ಣಿನ ಮನೆ ಕಲ್ಲಿನ ಮನೆ ನಮ್ಮ ಭಾರತೀಯರದು
5: ಹೋಯ್ತಿದ್ರು,
4: ಇದು ಬ್ರಿಟಿಷರ್ದಿಂದ ಆಯ್ತಾರ. ಅದು ಬ್ರಿಟಿಷರು ಏನು ಮಾಡ್ತಿದ್ರಿ, ತಮ್ಮ ಸಿಮೆಂಟ್ ಎಲ್ಲ ತಯಾರಾದಲ್ಲಿ ಅದನ್ನು ಮಾರಾಟ ಮಾಡ್ಬೇಕಲ್ರಿ. ನಮ್ಮ ಭಾರತೀಯರು ಮನೆ ಕಟ್ತಿದ್ರು ಕಲ್ಲಿಂದು, ಶ್ರೀಮಂತರಿದ್ರ ರಾಜರೆಲ್ಲ ಏನು ಮಾಡ್ತಿದ್ರಿ, ಇದು ಕಲ್ಲಿನ ಮನೆ
5: ಕಟ್ತಿದ್ರು.
4: ಬಡವರು ಸ್ವಲ್ಪ ಮಿಡಲ್ ಇದ್ದವರೆಲ್ಲ ಮಣ್ಣಿನ ಮನೆ ಕಟ್ತಿದ್ರಿ. ನಾವೊಂದು ಇದು ಮಾಹಿತಿ ಪ್ರಕಾರ ನನಗೆ ಗೊತ್ತಿರೋ ಮಟ್ಟಿಗೆ ರೀ, ಕಲ್ಲಿಂದು ಮಣ್ಣಿಂದು ಇವು ಮನೆಗಳು ಏನು ಕಳ್ಸಾರ್ರಿ, ಮನೆ ಅರಮನೆ ಇವ್ರ ಥರ ಆಯುಷ್ಯ ಚಂದ ಮೇಂಟೈನ್ ಮಾಡ್ಕೋತ ಹೋದ್ವಿ ಅಂದ್ರಿ, ಮಿನಿಮಮ್ 2,500-3,000 ವರ್ಷ ಆಯ್ತು
5: ರೀ.
4: ಈಗ ನೋಡ್ರಲ್ಲ ನೀವು ಚಿತ್ರದುರ್ಗ ಇದಕ್ಕೆ ಚಿತ್ರದುರ್ಗಕ್ಕೆ ಹೋದ್ವಿ ಅಂದ್ರಿ, ಇಲ್ಲಿ ಒಳಗೆ ಮಣ್ಣಿಲ್ ಕಟ್ಟ್ಯಾರದು ಟಂಕ ಸಾಲಿ ಆತ್ರಿ. ಕೋಟೆ ಒಳಗೆ ಹೋದ್ವಿ ಅಂದ್ರಿ,
5: ಕೋಟೆ ಒಳಗೆ ಹೋದ್ರ
4: ಅದು ಛತ್ ಬಿದ್ದಿತ್ತು ಮ್ಯಾಲಿಂದು, ಸ್ಲ್ಯಾಬ್ ಏನು ಹಾಕಿದ್ರಲ್ರಿ ಛತ್ ಬಿದ್ದೈತ್ರಿ. ಮುಂದಿನ ಅದು ಹಂಗೆ ಐತ್ರಿ, ಮಣ್ಣಿಂದ ಕಟ್ಟಿದ್ರು,
5: ಮಣ್ಣಿಂದ ಕಟ್ಟಿದ್ರು,
4: 500 ವರ್ಷ ಹಿಂದೆ ಕಟ್ಟಿತ್ತು
5: ನೋಡಲ್ಲಿ,
4: ಇನ್ನೂ ಏನಾಗಿಲ್ಲರಿ. ಇದು ನಾವು 2,000-3,000 ಮಣ್ಣಿಂದ ಕಲ್ಲಿಂದ ಬಿಲ್ಡಿಂಗ್ ಆಯುಷ್ ಇತ್ತಂದ್ರಿ, ಸಿಮೆಂಟಿಂದು ಬರೇ ಮಿನಿಮಮ್ 5-100 ವರ್ಷ
5: ಆಗ್ತದೆ.
4: ಅಂದ್ರೆ ಒಂದು ಪೀಳಿಗೆ ಎರಡು ಪೀಳಿಗೆದಾಗ ಒಂದೊಂದು ಪೀಳಿಗೆ ಒಂದೊಂದು ಮನೆ ಕಟ್ಸ್ಕೋತ ಹೋಗ್ಬೇಕು. ಅದು ಒಮ್ಮೆ ಕಟ್ಟಿದ್ರೆ 10-15-20 ಪೀಳಿಗೆ ಹೋಗ್ತಿದ್ರು ಅದನ್ನ
5: ನೋಡಲಿ.
4: ಅದು ಎಲ್ಲಿ ಇದು ಎಲ್ರಿ, ಇವು ಬ್ರಿಟಿಷರು ಏನು ಮಾಡ್ತಿರತ್ರಿ, ತಮ್ಮ ಸರಕೆಲ್ಲ ಇದು ಮಾರಾಟ ಆಗ್ಬೇಕಂದ್ರಿ, ಅವ್ರ ಕೈಯಾಗಿತ್ತಲ್ರಿ ಮತ್ತು ಭಾರತ ಅವ್ರ ಕೈಯಾಗಿದ್ದಾಗ ಏನು ಮಾಡ್ತಾರ್ರಿ. ಮತ್ತು ಇವೆಲ್ಲ ನೀವು ಅಂದಮೇಲೆ ಗಚ್ಚಿಂದಾಗಲಿ ಮಣ್ಣಿಂದು ಮನೆ ಅಂತ ಕಟ್ಟಂಗಿಲ್ಲ, ಅದು ಕಾನೂನು ಬಾಹಿರ, ನೀವು ಸಿಮೆಂಟ್ ತೊಗೊಂಡೇ ಕಟ್ಟಬೇಕು, ಅದಕ್ಕೆ ಪರ್ಮಿಷನ್ ಎಲ್ಲ ಆಯ್ತತ್ರ ಅವಾಗ. ನೀವು

0: ಪರವಾಗಿ ಅದು ಮಂದಿ ಅವ್ರ ಮತ್ತು ಗುಲಾಮ ಇದ ಗುಲಾಮಗಿರಿ ಆಗಿದ್ವಿ ರೀ,
1: ಆಯ್ತು
0: ಕಟ್ಟಬೇಕಾಯ್ತು ರೀ. ಮುಂದೆ ಏನಾಯ್ತು ರೀ, ಬರ್ತಾ ಬರ್ತಾ ಹಳಿ
1: ಅದಕ್ಕೆ
0: ಪೀಳಿಗೆ
1: ಅದಕ್ಕೆ ನಾವು
0: ಇರೋದಲ್ರಿ,
1: ಬಿಟ್ಬಿಟ್ಟು
0: ಮೊದಲ ಎಲ್ಲ ಅವ್ರ ಮಕ್ಕಳು ಇದು ಗೌಂಡಿ ಸೆಂಟ್ರಿಂಗ್ ಮಂದಿ ಎಲ್ಲ ಇದ್ರಲ್ರಿ, ಅವ್ರ ಮೇಸ್ತ್ರಿಗಳೆಲ್ಲ ಮರ್ತ್ರಿ ಅದು ಹೋದ್ರಿ. ಅವ್ರು ಮಾತ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೆಲಸ ಮಾಡ್ಕೊ ಸಿಮೆಂಟ್ ಮೇಲೆ ಮಾಡ್ಕೋತ ಬಂದಾರೆ. ಹಂಗಾಗಿ ಅದು ಹಳಿ ಇದು ತಂತ್ರಜ್ಞಾನ ಇಲ್ರಿ. ಅದಾರು ಅಲ್ಲಿ ಇಲ್ಲಿ ಕೆಲವೊಂದು ನಾನು ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡ್ತೀನಿ ರೀ, ಮಣ್ಣಿನ
1: ಮನೆ
0: ಮನೆ
1: ಮನೆ
0: ಕಟ್ಲಾತಾರ. ಈಗ ಅದು
1: ಎಲ್ಲ
0: ಸ್ವಲ್ಪ ಮತ್ತೆ ಫ್ಯಾಷನ್ ಆಲತ್ತಿತ್ತು.
1: ಹಾ, ಫ್ಯಾಷನ್ ಈಗ ಮತ್ತೆ ಹೊಳಿ ಕಟ್ಟಿಗೆ ಮನೆ ಕಟ್ಟಬೇಕು,
0: ಜಂತಿ ಮನೆ
1: ಜಂತಿ
0: ಅಂತಿದ್ರಲ್ಲ
1: ಮನೆ ಕಟ್ಟಬೇಕು,
0: ಎಷ್ಟು
1: ಅಂತ
0: ತಂಪು ಸರ್ ಅವು.
1: ಅವೇ ಬರ್ತಾ ಇದಾವೆ ಈಗ.
0: ಹಾಂ ರೀ, ಬ್ಯಾಸಿಗ್ಯಾಗ ತಂಪ ಥಂಡ್ಯಾಗ ಬೆಚ್ಚಗೆ. ಈಗ ನಮ್ಮ ಮನೆ ಈಗ RCC ಮನೆ ಅದಾವಲ್ ರೀ, ಇದಕ್ಕೆ ಕಂಪಲ್ಸರಿ ಬ್ಯಾಸಿಗ್ಯಾಗ ಒಂದು AC ಇಲ್ಲ ಫ್ಯಾನ್ ಇಟ್ರಿ ದಗಿರಿ ಅಂತ ಝಳ. ಮ್ಯಾಲಿನ ಸ್ಲ್ಯಾಬ್ ಮ್ಯಾಲಿನ ಸೂರ್ಯನ ಬಿಸಿಲು ಬಿದ್ದಿರ್ತೈತೆ, ಅದು ಝಳ ಬಿಸಿ ಮೈ ಬೆವರ್ತೈತ್ರ ಬಿಸಿ ಗಾಳಿ. AC ಹಚ್ಚಬೇಕ್ರಿ ಇಲ್ಲ ಅಂದ್ರೆ ಅವಕ್ಕೆ ಏನು ಬೇಡ್ರಿ. ಅಷ್ಟು ನಮ್ಮ ಭಾರತೀಯರದು ತಂತ್ರಜ್ಞಾನ ಅವತ್ತೆಲ್ಲ ಭಾರತೀಯರಷ್ಟೇ, ನಮ್ಮ ಬೇರೆ ಚೀನಾದ ತಂತ್ರಜ್ಞಾನ ಎಲ್ಲ ಒಂದು 100 ವರ್ಷ ಹಿಂದಿನ ಮಾತೆಲ್ಲ ಅದೇ ರೀತಿ ಮಾಡ್ತಿದ್ರು. ಇನ್ನೊಂದು ಏನು ದುರ್ದೈವಕ್ಕೂ ಬ್ರಿಟಿಷರು ಈ ಕಾಲಮಾನ ಬದಲಾವಣೆ ಜಗತ್ತಿನ ನಿಯಮ ಅವ್ರು ಆಳಿದ್ರು, ತಮ್ಮ ತಮ್ಮ ಏನು ವಿಚಾರದ ಎಲ್ಲ ನಮ್ಮ ಮೇಲೆ ಹೇರಿಬಿಟ್ರು. ಹಿಂಗಾಗಿ ನಾವು ಇಲ್ಲಿ ಅದೇ ನೋಡ್ರಿ.
1: ಹೌದೌದು,
0: ಹಿಂಗಾಗಿ ಆದಷ್ಟು ನೋಡಿ ಬಂದಿದ್ದು ಚಲೋ ಸರ್. ಹುಡುಗರು ಮಾಹಿತಿ ತಿಳಿಸಿದ್ರಿ,
1: ಎಲ್ಲ ಹುಡುಗರು ಎಲ್ಲ ಭಾಳ ವಿಚಾರ ಮಾಡಿದ್ರು ಸರ್. ನಾವು ಕಟ್ಟಿರ ಮುಂದೆ ಪ್ರಾಚೀನ ಕಾಲದ ಮನೆಗೆ
0: ಆ ರೀತಿ ರೀ ಗಚ್ಚ ಅದು ಗಚ್ಚಿಲ್ಲ ಮಣ್ಣಿನ ಮನೆ ಸ್ವಲ್ಪ ಸಾಧ್ಯ ಇತ್ತು ಅಂತಾರೆ.
1: ಮಣ್ಣಿನ ಮನೆ ಅಥವಾ ಕಟ್ಟಿಗೆ ಈ ಜಂತಿ ಗಿಂತಿ ಮನೆಗಳು ಅವ್ನು ನೋಡ್ಕೊಂಡು ಆ ರೀತಿ ಕಟ್ಟಬೇಕು ನೋಡ್ರಿ ಸರ್ ಅಂತ ಇದ್ರು. ಈಗ ಆರ್ಕಿಟೆಕ್ಚರ್ಗಳು ಆ ರೀತಿನೇ ಸ್ವಲ್ಪ ಹೊಣ್ತಾ ಇದಾರೆ,
0: ಹೊಣ್ತಾ ಇದಾರೆ. ಅಲ್ಲಿ ಸ್ವಲ್ಪ ಮಾಹಿತಿ ಐತ್ರಿ ನನಗೂ, ಬಂದ್ ಬೇಕಾದ್ರೆ ಅದು ದೂರ ಎಲ್ಲ ಇರ್ತಾರ. ಅದು ಸ್ವಲ್ಪ ಕಂಗಾರ ಬಾಳ ಕಟ್ಸಿದ್ರೆ ನಾವು ಏನು ಮನ್ಯಾಗ ಫ್ಯಾನು ಹಚ್ಚೋ
1: ಹಚ್ಚಿಲ್ಲ ಆ ರೀತಿ ಒಂದು ಗಾಳಿ ಆಡುವಂತ ಮನೆ ಕಟ್ಟಬಹುದು.
0: ತಂತ್ರಜ್ಞಾನ ಬೆಳೆತು ನಮ್ಮ ಭಾರತೀಯ ಹಿಂದಿನ ತಂತ್ರಜ್ಞಾನ ಮತ್ತೆ
1: ಬರ್ತಾ ಇದೆ
0: ಭಾರತ ಮಂತ್ ಮದ್ದಿನಂಗ ಜನ ಏನ್ರಿ ಈ ಕರೆಂಟ್ ಮೇಲೆ ಅವಲಂಬನೆ ಕಡಿಮೆ ಆಗ್ತದೆ. ಇದು ವಿಚಾರ ನೋಡಿ ಸರ್.
1: ಹೌದೌದು,
0: ನೆಕ್ಸ್ಟ್ ಯಾವ ನೀವು ಪಿಕ್ನಿಕ್ ಅಲ್ಲಿ ಟೂರ್ ಹೋಗ್ತಾ ಮರಿ ಮಾಡ್ರಿ ಮತ್ತೆ ನನಗೆ
1: ಮರಿಲಪ್ಪ, ನೀನು ಕರ್ಕೊಂಡು ಹೋಗ್ತೀನಿ.
0: ಆಯ್ತು,
1: ಇಷ್ಟೆಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿದ್ರೆ
0: ತಿಳಿ ಸರ್. ಹಾಂ ರೀ, ಅದು ಆಶ್ಚರ್ಯ ನೋಡ್ರಿ. ಬೇರೆ ಹುಡುಗರಿಗೆ ಹೊಸ ವಾತಾವರಣ ಇದು ಕಂಡಂಗೆ ಆಗ್ತಿತ್ತು. ಅದು ಮನ್ಯಾದ ಇದು ಈಗಿಂದೆಲ್ಲ ಸಿಮೆಂಟ್ ಮನೆಯಾಗೆ ಅದು ಅಂಥವನಿಗೆ ಅದೇವೆ ರೀ. ಅಂತಲ್ಲಿ ಹೋದ್ರೆ ಅವ್ರಿಗೆ ಒಂದು ಮನಸ್ಸು ಅಲ್ಲ ಇದ್ದದ ಅನುಭವ ಆಗ್ತಿತ್ತು. ಏನು
1: ತಿಳಿಸ್ಬೋದು,
0: ತಿಳಿಸ್ಬೋದ್ರಿ ಮುಂದಿನ ಪೀಳಿಗೆ ಹಂಗೆ ಬೆಳಿಲತ್ ನಮ್ಮ ಆಶಯ ರೀ.
1: ಇಲ್ಲ, ನೆಕ್ಸ್ಟ್ ಟೈಮ್ ನಿಮಗೆ ಕರ್ಕೊಂಡು ಹೋಗ್ತೀವಿ.
0: ಓಕೆ ಸರ್,
1: ಸರಿ, ನಡಿ ನಡಿ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ನಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆ ಉಪೇಂದ್ರ ಭಟ್ ಅವರ ಧ್ವನಿಯಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಿಶ್ರ ಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್ನಲ್ಲಿ ಈಗ ಒಂದು ಭಾವಗೀತೆ, ಪೂತಿನ ಅವರ ಕೃತಿಯನ್ನು ಕೇಳಿ ವೃಂದಗಾನದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com.
4: ಈಗ ಸ್ಪೆಷಲ್ ಮಿಕ್ಸ್ನಲ್ಲಿ ಜನಪದ ಸಂಗೀತ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಅವರಿಂದ ಗಂಟಾ ತರಂಗವಾದನ, 3 ತಾಲ್, 16 ಮಾತ್ರ, ಪಿಲುರಾಗ.

ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಅವರಿಂದ ಘಂಟಾ ತರಂಗವಾದನ ಕೇಳಿದ್ರಿ. ತೀನ್ ತಾಲ್ 16 ಮಾತ್ರ ಪಿಲೂ ರಾಗದಲ್ಲಿತ್ತು. ಈ ಘಂಟಾ ತರಂಗವಾದನದೊಂದಿಗೆ ಇಂದಿನ ಸ್ಪೆಷಲ್ ಮಿಕ್ಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: 101.8 ಮೆಗಾಹರ್ಟ್ಸ್ FM ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 9:30. ಈಗ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿರುವ ಚಿತ್ರಗಳಿಂದ ಇದ ಕೆಲವು ಗೀತೆಗಳು. ಮೊದಲಿಗೆ ದೇವರ ಗುಡಿ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರವರ್ಧನ್.

ಈಗ ಜಗ ಮೆಚ್ಚಿದ ಮಗ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಸತ್ಯಮ್ಮವರದು, ಗಾಯಕರು ಪಿ ಬಿ ಶ್ರೀನಿವಾಸ್.

ಈಗ ಸ್ವಯಂವರ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಪದಪುಂಜಗಳಿಗೆ ಸಂಗೀತ ಅಳವಡಿಸಿದ್ದಾರೆ ರಾಜೇಂದ್ರ ನಾಗೇಂದ್ರ. ಕೇಳಿಬರಲಿರುವ ಧ್ವನಿಗಳು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗಂಡೊಂದು ಹೆಣ್ಣಾರು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಇವುಗಳ ಗೀತೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಜಿ ವಿ ಅಯ್ಯರ್ ಅವರ ಸಾಹಿತ್ಯವಿದೆ.

ಹೆಣ್ಣೊಂದು ಗಂಡಾರು, ಗಂಡೊಂದು ಹೆಣ್ಣಾರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಜನ್ಮರಹಸ್ಯ ಚಿತ್ರದ ಗೀತೆ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಇನ್ನೊಂದು ಗೀತೆ. ಗೀತೆ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗರಾವ್.

ಈಗ ದೂರದ ಬೆಟ್ಟ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಈಗ ಬಾಳು ಬೆಳಗಿತು ಚಿತ್ರದ ಗೀತೆ ಕೇಳಿ ಬರಲಿರುವ ಧ್ವನಿಗಳು ಪಿ ಬಿ ಶ್ರೀನಿವಾಸ್ ಅವರದು, ನಂತರ ಪಿ ಸುಶೀಲ ಅವರು, ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ಚಿ ಉದಯಶಂಕರ್.

ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಹೃದಯ ಸಂಗಮ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರದು, ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿರುವ ಆಯ್ದ ಚಿತ್ರಗಳ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 10 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮುಂದುವರಿಯುತ್ತವೆ.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ

0: ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಬೆಟ್ಟ ಗುಡ್ಡ,
5: ಕೆರೆ ಕುಂಟೆ,
4: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
4: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ವಚನಗಳನ್ನು ತಿಳ್ಕೊತಾ ವಚನಗಳ ಸಾರವನ್ನು ಅರಿತಾ ಇದ್ವಿ. ಇನ್ನೀಗ ಮತ್ತೊಂದು ವಚನವನ್ನು ಕೇಳೋಣ. ಜಡೆಮುಡಿ ಬೋಳು ಹೇಗಾದಡಾಗಲಿ, ನಡೆನುಡಿ ಸಿದ್ಧಾಂತವಾದಡೆ ಸಾಕು. ಆತ ಪರಂಜ್ಯೋತಿ ಗುರುವಃ, ಆ ಇರವ ನಿನ್ನ ನೀನರಿ, ಪುಣ್ಯಾರಣ್ಯ ದಹನ ಭೀಮೇಶ್ವರಲಿಂಗ ನಿರಂಗಸಂಗ. ಶಿವಶರಣರಾದ ಕೋಲ ಶಾಂತಯ್ಯನವರ ವಚನವಿದು. ಜಡೆಮುಡಿ ಜಟೆ ಧರಿಸಿರುವುದು, ಬೋಳು ತಲೆ ಬೋಳಿಸಿಕೊಂಡಿರುವುದು, ನಡೆನುಡಿ ಆಚಾರ ವಿಚಾರ ವರ್ತನೆ ಮತ್ತು ಮಾತು, ಸಿದ್ಧಾಂತ ಧರ್ಮದ ತತ್ವ ಮತ್ತು ಸತ್ಯಮಾರ್ಗ, ಪರಂಜ್ಯೋತಿ ಪರಮ ಪ್ರಕಾಶ ಸ್ವರೂಪಿ ದೈವಿಕ ಬೆಳಕು, ಇರವ ಇರುವಿಕೆ ಅಸ್ತಿತ್ವ.

ಸ್ವಸ್ತಿತ್ವ ನಿನ್ನ ನೀನರಿ, ಅಂದರೆ ನಿನ್ನ ನಿಜ ಸ್ವರೂಪವನ್ನು ನೀನೇ ಅರಿತುಕೋ. ನಿರಂಗ ಸಂಗ, ಯಾವುದೇ ಆಸಕ್ತಿ ಮೋಹ ಬಂಧನವಿಲ್ಲದ ಸ್ಥಿತಿ. ಈ ವಚನದ ಅರ್ಥವನ್ನು ನಾವು ನೋಡೋದಾದರೆ, ವಚನದಲ್ಲಿ ಕೋಲಶಾಂತಯ್ಯನವರು ಬಾಹ್ಯ ವೇಷಭೂಷಣಗಳಿಗಿಂತ ಆಂತರಿಕ ಶುದ್ಧತೆ ಮತ್ತು ಸತ್ಪ್ರವೃತ್ತಿಯೇ ಮುಖ್ಯವೆಂದು ತಿಳಿಸ್ತಾರೆ. ಒಬ್ಬನು ಜಟೆ ಬಿಟ್ಟಿರಲಿ ಅಥವಾ ತಲೆ ಬೋಳಿಸಿಕೊಂಡಿರಲಿ, ಅವನ ಹೊರರೂಪ ಹೇಗಿದ್ದರೂ ಪರವಾಗಿಲ್ಲ. ಆದರೆ ಅವನ ನಡೆ ನುಡಿ ಶಿವತತ್ವದ ಸಿದ್ಧಾಂತಕ್ಕೆ ಅನುಗುಣವಾಗಿರಬೇಕು. ನಿಜವಾದ ಗುರು ಪರಂಜ್ಯೋತಿಯ ಸ್ವರೂಪನಾಗಿದ್ದು ಆತ್ಮಜ್ಞಾನವನ್ನು ನೀಡುವವನಾಗಿರುತ್ತಾನೆ. ಮಾನವನು ತನ್ನೊಳಗಿನ ದೈವಿಕ ಅಸ್ತಿತ್ವವನ್ನು ಅರಿತುಕೊಂಡಾಗ ಮಾತ್ರ ನಿಜವಾದ ಜ್ಞಾನ ದೊರೆಯುತ್ತದೆ. ಬಾಹ್ಯ ಆಡಂಬರಗಳನ್ನು ಬಿಟ್ಟು ಆತ್ಮಸ್ವರೂಪವನ್ನು ಅರಿತು ಆಸಕ್ತಿ ಮೋಹಗಳಿಂದ ಮುಕ್ತನಾದಾಗ ಶಿವನೊಂದಿಗಿನ ಐಕ್ಯತ್ವವನ್ನು, ಏಕತ್ವವನ್ನು ಸಾಧಿಸಬಹುದು ಅಂಥೇಳಿ ಈ ಶಿವಶರಣ ಸಂದೇಶವನ್ನು ನೀಡ್ತಾರೆ. ಒಟ್ಟಾರೆ ಸಾರಾಂಶವನ್ನು ನಾವು ನೋಡೋದಾದರೆ, ಹೊರಗಿನ ವೇಷವಲ್ಲ, ಒಳಗಿನ ಶುದ್ಧ ನಡೆ ನುಡಿ ಮತ್ತು ಆತ್ಮಜ್ಞಾನವೇ ವ್ಯಕ್ತಿಯ ಶ್ರೇಷ್ಠತೆಯನ್ನು ನಿರ್ಧರಿಸುತ್ತೆ. ತನ್ನ ನಿಜಸ್ವರೂಪವನ್ನು ಅರಿತು ಸಿದ್ಧಾಂತದಂತೆ ಬದುಕುವವನೇ ಶಿವನಿಗೆ ಪ್ರಿಯನಾಗುತ್ತಾನೆ ಅಂಥೇಳಿ ಕೋಲಶಾಂತಯ್ಯನವರು ಹೇಳ್ತಾರೆ. ಇನ್ನೀಗ ಕೇಳಿ ಕೆ ಜೆ ಯೇಸುದಾಸ್ ಅವರ ದನಿಯಲ್ಲಿ ಪಿತಾಮಹ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಅಕ್ಕ ಮಹಾದೇವಿಯವರ ವಚನಕ್ಕೆ ಕುಮಾರ್ ಈಶ್ವರ್ ಅವರು ಸಂಗೀತ ನೀಡಿರುವ ಶ್ರೀ ಅಲ್ಲಮ ಪ್ರಭು ಚಿತ್ರದ ಗೀತೆ ಹಾಡಿದ್ದಾರೆ ಅನುಪಮ ಶರದಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅತ್ಯಾಶೆ ಎಂಬುದೇ ಪಾಪ, ಬೇರೆ ಪಾಪೆಂಬುದಿಲ್ಲ. ಕಂಡಿರೆ ಅಯ್ಯ, ಪರಿಣಾಮವೆಂಬುದೇ ಪರಮಾನಂದ, ಬೇರೆ ಪರಲೋಕವಿಲ್ಲ. ಕಂಡಿರೆ ಅಯ್ಯ, ಇಹ ಪರದಾಶೆ ಇಲ್ಲದಿಹುದೇ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧರಾಮನ ಪರ್ಯ. ಶಿವಶರಣ ಹಾವಿನ ಹಾಳ ಕಲ್ಲಯ್ಯನವರ ವಚನವಿದು. ಈ ವಚನ ಆಳವಾದ ತತ್ವವನ್ನು ಒಳಗೊಂಡಿರತಕ್ಕಂಥ ವಚನವೇ ಆಗಿದೆ. ಅತ್ಯಂತ ಸರಳ ಪದಗಳಲ್ಲಿ ಇಡೀ ಮಾನವನ ಜೀವನದ ಸಾರ ಮತ್ತು ಮುಕ್ತಿಯ ಮಾರ್ಗವನ್ನು

ಇಲ್ಲಿ ಕಲ್ಲಯ್ಯನವರು ಬಿಡಿಸಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅತ್ಯಾಶೆ ಎಂಬುದೇ ಪಾಪ, ಬೇರೆ ಪಾಪ ಎಂಬುದಿಲ್ಲ ಕಂಡಿರೆ ಅಯ್ಯ. ಅಂದರೆ ಮನುಷ್ಯನಿಗೆ ಎಲ್ಲದರ ಮೇಲಿನ ಅತಿಯಾದ ಆಸೆ ದುರಾಸೆ ಅಂತ ಅಂದರೆ ಅದು ಆ ದುರಾಸೆ ಇರುವುದೇ ನಿಜವಾದ ಪಾಪ. ಅದನ್ನು ಬಿಟ್ಟು ಬೇರೆಲ್ಲೂ ಪಾಪ ಎಂಬುದು ಪ್ರತ್ಯೇಕವಾಗಿ ಇರೋದಿಲ್ಲ. ದುರಾಸೆಯೇ ಎಲ್ಲ ತಪ್ಪುಗಳಿಗೆ ದುಃಖಗಳಿಗೆ ಮೂಲ ಕಾರಣ ಅಂತ ಹೇಳ್ತಾರೆ. ಪರಿಣಾಮವೆಂಬುದೇ ಪರಮಾನಂದ, ಬೇರೆ ಪರಲೋಕವಿಲ್ಲ ಕಂಡಿರೆ ಅಯ್ಯ.

ಬೇರೆ ಯಾವುದೇ ಸ್ವರ್ಗ ಅಥವಾ ಪರಲೋಕವೆಂಬುದು ಇರುವುದಿಲ್ಲ. ಇರುವ ಜಾಗದಲ್ಲಿ ತೃಪ್ತಿಯಿಂದ ಬಾಳುವುದೇ ನಿಜವಾದ ಸ್ವರ್ಗ ಅಂತ ಹೇಳ್ತಾರೆ. ಇಹಪರದಾಶೆ ಇಲ್ಲದಿಹುದೇ ಶಿವಯೋಗ. ಈ ಲೋಕದ ಸುಖ ಭೋಗಗಳ ಮೇಲಾಗಲಿ ಅಥವಾ ಸತ್ತ ಮೇಲೆ ಸಿಗುವ ಪುಣ್ಯ ಸ್ವರ್ಗಗಳ ಮೇಲಾಗಲಿ ಯಾವುದೇ ಆಸೆಯಿಲ್ಲದೆ ನಿಷ್ಕಾಮ ಭಾವದಿಂದ ಇರುವುದೇ ನಿಜವಾದ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧರಾಮನ ಪರಿಯ, ಅಂದರೆ ಕಲ್ಲಯ್ಯನವರ ಆರಾಧ್ಯ ದೈವ ಮಹಾಲಿಂಗ ಕಲ್ಲೇಶ್ವರ ಮಹಾಶಿವಯೋಗಿ ಸಿದ್ಧರಾಮೇಶ್ವರರ ನಡೆ ಹಾಗೂ ತತ್ವ ಈ ರೀತಿಯದ್ದಾಗಿತ್ತು ಎಂಬುದನ್ನು ತನ್ನ ಆರಾಧ್ಯ ದೈವವಾದ ಮಹಾಲಿಂಗ ಕಲ್ಲೇಶ್ವರನು ಬಲ್ಲನು ಎಂದು ಕಲ್ಲಯ್ಯನವರು ವಚನದಲ್ಲಿ ಹೇಳಿದ್ದಾರೆ. ಸಂದೇಶವನ್ನು ನಾವು ನೋಡೋದಾದರೆ ಈ ವಚನವು ನಮಗೆ ದುರಾಸೆಯನ್ನು ಬಿಟ್ಟು ಸಿಕ್ಕಿದ ಜೀವನದಲ್ಲಿ ತೃಪ್ತಿಯನ್ನು ಕಾಣಲು ಬೋಧಿಸುತ್ತೆ. ಸ್ವರ್ಗ ನರಕಗಳು ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಆಸೆ ಮತ್ತು ತೃಪ್ತಿಯಲ್ಲೇ ಇವೆ ಎಂಬ ಪ್ರಾಯೋಗಿಕ ಸತ್ಯವನ್ನು ಇದು ಎತ್ತಿ ಹಿಡಿಯುತ್ತೆ. ತುಂಬ ಅರ್ಥಗರ್ಭಿತವಾದ ವಚನ ಇದಾಗಿದೆ. ಇನ್ನೀಗ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಚಿತ್ರ ಅವರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಹಾಗೂ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್ ಅವರು. ಶಿಶುನಾಳ ಶರೀಫರ ರಚನೆ ಇದು.

ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೋಡಲ ಸಂಗಮ ದೇವರ ನೆನೆವುತ್ತಾ ನೆನೆವುತ್ತಾ

ನೆನೆಯದಂತಿರಬೇಕು. ಬಸವಣ್ಣನವರ ವಚನವಿದು. ಆಳವಾದ ಮತ್ತು ತತ್ವಭರಿತವಾದ ವಚನಗಳಲ್ಲಿ ಈ ವಚನವು ಒಂದಾಗಿದೆ. ಮೇಲ್ನೋಟಕ್ಕೆ ಇದು ಪರಸ್ಪರ ವಿರೋಧಾಭಾಸದಂತೆ ಕಂಡರೂ ಇದರ ಹಿಂದೆ ನಿಷ್ಕಾಮ ಕರ್ಮ ಮತ್ತು ಅಹಂಕಾರರಹಿತ ಬದುಕು ಎಂಬ ಶ್ರೇಷ್ಠ ಆಧ್ಯಾತ್ಮಿಕ ಸತ್ಯ ಈ ವಚನದಲ್ಲಿ ಅಡಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಅಂದರೆ ನಾವು ಸಂಸಾರದಲ್ಲಿದ್ದುಕೊಂಡು ಸಮಾಜದಲ್ಲಿದ್ದುಕೊಂಡು ಕೂಡ ನಮಗೆ ವಹಿಸಿದ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆದರೆ ಆ ಕೆಲಸವನ್ನು ನಾನೇ ಮಾಡಿದೆ ಎಂಬ ಕರ್ತೃತ್ವ ಭಾವ ನಮ್ಮಲ್ಲಿ ಇರಬಾರದು. ಕೆಲಸ ಮಾಡಿಯೂ ಮಾಡದ ತಾವರೆ ಎಲೆಯ ಮೇಲಿನ ನೀರಿನಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಅಥವಾ ಸಾಧನೆ ಮಾಡಿದಾಗ ಆ ಸಾಧನೆಯ ಒಳಗೆ ನಮ್ಮ ಸ್ವಾರ್ಥ ಅಥವಾ ನಾನು ಎಂಬ ಅಹಂಭಾವ ಇರಬಾರದು. ಕಾಯಕವೇ ಕೈಲಾಸ ಎಂದು ದುಡಿಯುವಾಗ ಕ್ರಿಯೆ ಮಾತ್ರ ಕಾಣಿಸಬೇಕೇ ಹೊರತು ಕ್ರಿಯೆಯನ್ನು ಮಾಡುವವನ ಅಹಂಕಾರವಲ್ಲ. ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು. ಅಂತ ಅಂದರೆ ಭಗವಂತನನ್ನ ಸದಾಕಾಲ ಸ್ಮರಿಸಬೇಕು. ಆದರೆ ಆ ಸ್ಮರಣೆ ಎಷ್ಟು ಸಹಜವಾಗಿರಬೇಕೆಂದರೆ ನಾನು ದೇವರನ್ನ ಧ್ಯಾನಿಸುತ್ತಿದ್ದೇನೆ ಎಂಬ ಪ್ರಜ್ಞೆಯೂ ಮರೆತು ಹೋಗಬೇಕಂತೆ. ಉಸಿರಾಟ ನಮಗೆ ತಿಳಿಯದಂತೆ ಹೇಗೆ ನಿರಂತರವಾಗಿ ನಡೆಯುತ್ತದೆಯೋ ಹಾಗೆ ಭಕ್ತಿ ಎಂಬುದು ನಮ್ಮ ಉಸಿರಾಗಬೇಕು. ಪ್ರದರ್ಶನದ ಭಕ್ತಿ ಆಗಬಾರದು ಅಂತೇಳಿ ಹೇಳ್ತಾರೆ. ಒಟ್ಟಾರೆ ಅರ್ಥವನ್ನು ನಾವು ಗ್ರಹಿಸೋದಾದರೆ ಬಸವಣ್ಣನವರು ಈ ವಚನದ ಮೂಲಕ ಕರ್ತೃತ್ವರಹಿತ ಕರ್ಮ ಮತ್ತು ಅಹಂಕಾರ ಶೂನ್ಯ ಭಕ್ತಿಯನ್ನು ಬೋಧನೆ ಮಾಡಿದ್ದಾರೆ. ಲೋಕದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೂ ಅದಕ್ಕೆ ಅಂಟಿಕೊಳ್ಳದೆ ಸಾಕ್ಷಿ ಪ್ರಜ್ಞೆಯಿಂದ ಬದುಕೋದೇ ನಿಜವಾದ ಶಿವ ಶರಣನ ಲಕ್ಷಣ ಅಂತೇಳಿ ಹೇಳ್ತಾರೆ. ಇಂಥ ಅನೇಕ ಜ್ಞಾನ, ಕಾಯಕ, ಸಮಾನತೆ, ಆಧ್ಯಾತ್ಮ ಭಾವ, ಭಕ್ತಿ ಎಲ್ಲ ರೀತಿಯ ಮೌಲ್ಯಗಳನ್ನು ಸಾರುವಂತಹ ವಚನಗಳ ಅಮೃತ ಪಾನವನ್ನು ಅನೇಕ ಶಿವಶರಣರು ಮಾಡಿಸಿದ್ದಾರೆಂದೇ ಹೇಳಬಹುದು. ಒಂದೊಂದು ವಚನವು ನಮ್ಮ ಜೀವನಕ್ಕೆ ದಾರಿದೀಪಗಳೇ ಆಗಿವೆ. ಇವು ಸರ್ವಕಾಲಕ್ಕೂ ಅನ್ವಯವಾಗುವಂತಹವುಗಳು. ಸಾರ್ವಕಾಲಿಕ ಸತ್ಯ ಇದರಲ್ಲಿ ಅಡಗಿದೆ. ಅಂತಹ ಮಹಾನ್ ವಚನಕಾರರಿಗೆಲ್ಲ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.

ಗಾನಗಂಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಸುನಹರೆ ಪಲ್ ಸುನಹರೆ ಪಲ್ನಲ್ಲಿ ಹಳೆಯ ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಉಷಾ ಮಂಗೇಶ್ಕರ್ ಅವರ ದನಿಯಲ್ಲಿ ಜೈ ಸಂತೋಷಿ ಮಾ ಚಿತ್ರದ ಗೀತೆ. ಪ್ರದೀಪ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಸಿ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಯಾದೋಂಕಿ ಬಾರಾತ್ ಚಿತ್ರ

ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಮುಕದ್ದರ್ ಕಾ ಸಿಕಂದರ್ ಚಿತ್ರದ ಗೀತೆ ಹಾಡಿದ ಸಾಹಿತ್ಯ ಪ್ರಕಾಶ್ ಮೆಹ್ರಾ, ಸಂಗೀತ ಕಲ್ಯಾಣ್ ಜಿ ಹಾಗೂ ಆನಂದ್ ಜಿ ಅವರದು.

ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ದನಿಯಲ್ಲಿ ಇನ್ನೀಗ ಕೇಳಿ ನಸೀಬ್ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಬ್ಲ್ಯಾಕ್ ಮೇಲ್ ಚಿತ್ರದ ಒಂದು ಗೀತೆ. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಸಂಯೋಜನೆ ಇದೆ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿತ್ತು. ರಾಜೇಂದ್ರ ಕೃಷ್ಣನ್ ಅವರ ಗೀತೆ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಸಂಗೀತ ನೀಡಿದ್ದರು. ಸುನಾರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 11:35. ಸವಿನೆನಪು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆ ಮಳ್ಳಯ್ಯ ಮಾರುತ ಚಿತ್ರದ್ದು. ಕೆಜೆ ಜೇಸುದಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: 3 4 ಝುಮ್ ಝುಮ್ ಝುಮ್ ಝುಮ್ ಡಿಸಗರಿಸಾ.
3: ನೀವೀಗ ಕೇಳುತ್ತಿರುವ ಗೀತೆ ಯೋಗ ಪುರುಷ ಚಿತ್ರದ್ದು. ಹಂಸಲೇಖ ಅವರ ಗೀತೆ ರಚನೆ ಮತ್ತು ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ಕಾಳಿದಾಸನ ಪ್ರೇಮಗೀತೆಯೋ ಕಾಳಿದಾಸನ ಪ್ರೇಮಗೀತೆಯೋ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್ ಡ್ಯಾವ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶ್ರೀ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಚಿತ್ರ ಮೃಗಾಲಯ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿಜಯರಾಮ್.

ಮರೆಯದ ಹಾಡು ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ. ಮುತ್ತಯ್ಯ ಭಾಗವತರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಜಯಸುದಾಸ್ ಅವರ ಧ್ವನಿಯಲ್ಲಿದೆ. ಜೆ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರರ ಸಂಗೀತವಿದೆ.

ಕರಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು, ಜಿಂಕೆಯ ಮರಿಗಳು ಬೆಚ್ಚಿತ್ತು.

ಚಿಂತನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ

ವಿಷ್ಣು ಮತ್ತು ರಮಾ ಸಿ ಕೆ ಅವರ ಧ್ವನಿಯಲ್ಲಿದೆ ಬಾಳ ನೌಕೆ ಚಿತ್ರದ ಒಂದು ಗೀತೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಸುಖದೇವ್ ಕೆಪಿ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಾಕ್ಷಾತ್ಕಾರ ಚಿತ್ರದ ಒಂದು ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತ ರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಸೇಡಿನ ಹಕ್ಕಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಬಸವೇಶ್ವರ ಅವರ ವಚನಕ್ಕೆ ರಾಜನ್ ನಾಗೇಂದ್ರರ ಸಂಗೀತವಿತ್ತು. ಸವಿನೆನಪು ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟ್ರೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ, ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ

0: ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ರಂಗ ಪ್ರಯಾಣ ನನ್ನ 6ನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತಹ ಹವ್ಯಾಸ ಬೆಳೆಯಿತು. ಸುಮಾರು 40-50 ಹೆಚ್ಚು ನಾಟಕಗಳಿಗೆ ನಿರ್ದೇಶನ ಮಾಡಿ 100 ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 100 ಮನೆ ಮಠ ಮರುತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾಭ್ಯಾಸ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
0: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಟಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಸಮಯ 12:05:50. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳೋಣ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳುಗರೆ, ಶ್ರಾವಣ ಮಾಸ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು. ಈ ಮಾಸಗಳಲ್ಲಿ ಶುಕ್ರವಾರಗಳಿಗೆ ವಿಶೇಷ ಮಹತ್ವವಿದ್ದು, ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಭಕ್ತಿಯಿಂದ ಆಚರಿಸುತ್ತೇವೆ. ವರಮಹಾಲಕ್ಷ್ಮಿ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಸೌಭಾಗ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮವನ್ನು ನೀಡುವ ದೇವಿಯಾಗಿ ಆರಾಧಿಸುತ್ತೇವೆ. ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆಯ ಮೂಲಕ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಸೇರಿದಂತೆ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ.
1: ಹರೇ ಶ್ರೀನಿವಾಸ ಎಲ್ಲರಿಗೂ.

ನಮಸ್ಕಾರಗಳು. ಶ್ರೀ ರಂಗವಿಠಲ ಭಜನಾ ಮಂಡಳಿ, ದೇಶ್ಮುಖ್ ವಾಡ, ಬ್ರಹ್ಮಪುರ್, ಕಲಬುರಗಿ. ನಾವು ಇಂದು ಶ್ರಾವಣ ಮಾಸದಲ್ಲಿ ಬರುವ ಅಷ್ಟೈಶ್ವರ್ಯ ದಯಪಾಲಿಸುವ, ಬೇಡಿದ ವರಗಳನ್ನು ಕೊಡುವ, ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ವರಮಹಾಲಕ್ಷ್ಮಿಯ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ ಗಣಪತಿ ಹಾಡು, ಕೃತಿ ಮಧ್ವೇಶ ವಿಠಲದಾಸರದು.

0: ವರಮಹಾಲಕ್ಷ್ಮಿ ಹಬ್ಬ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸುವ ಸುಂದರ ಸಂಪ್ರದಾಯ. ಶ್ರಾವಣದ ಹಸಿರು ವಾತಾವರಣ, ದೇವರ ಪೂಜೆ, ಹೂವಿನ ಅಲಂಕಾರ ಮತ್ತು ಭಕ್ತಿಗೀತೆಗಳು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಕೇಳುಗರೆ, ನಿಮ್ಮೆಲ್ಲರ ಮನೆಗಳಲ್ಲಿ ಸಂಪತ್ತು ಮಾತ್ರವಲ್ಲ, ಪ್ರೀತಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸದಾ ನೆಲೆಸಿರಲಿ ಅನ್ನೋದು ನಮ್ಮೆಲ್ಲರ ಆಶಯ.
1: ಶ್ರೀ ರಂಗವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ವರಮಹಾಲಕ್ಷ್ಮಿಯ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ರೇಖಾ ಜೋಶಿ ನಾಗಣಸೂರ್, ಶ್ರೀಮತಿ ಕರುಣಾ ಜೋಶಿ ಬೆಡಜೆಯವರಿಗೆ, ಶ್ರೀಮತಿ ಅರುಂಧತಿ ಕುಲಕರ್ಣಿ ಜೇವರ್ಗಿ, ಶ್ರೀಮತಿ ಪಂಕಜಾ ಜೋಶಿ ನಾಗಣಸೂರ್, ಶ್ರೀಮತಿ ಲಕ್ಷ್ಮೀ ಟೇಂಗ್ಳಿ, ಶ್ರೀಮತಿ ಸವಿತಾ ಟೇಂಗ್ಳಿ.
0: ರಾಜ್ಯವ್ಯಾಪಿ ಪ್ರಸಾರವಾದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
5: ಆಕಾಶವಾಣಿ ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಹುಣ್ಣು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೇಯಾ ಆರ್. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಮೇಲೆ ಬಿಳಿ ಮಚ್ಚೆಗಳಾಗುತ್ತಲ್ಲ ಸಾಮಾನ್ಯವಾಗಿ ಅದನ್ನ ನಿಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ವಿಟಿಲುಗು ಅಂತ ಹೇಳ್ತಾ ತೊನ್ನು ಅಂತ ಆಡು ಭಾಷೆನಲ್ಲಿ ಹೇಳ್ತೀವಿ, ಅದ್ರ ಕುರಿತಂಗೆ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಇವತ್ತು.
1: ಓಕೆ.
0: ತೊನ್ನು ಅಂದರೆ ಏನು?
1: ತೊನ್ನು ಅಂದರೆ ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ನೋಡೋಕ್ಕೆ ಏನಿರುತ್ತೆ, ಬಿಳಿ ಮಚ್ಚೆಗಳು, ಆಲ್ಮೋಸ್ಟ್ ಹಾಲಿನ ಬಣ್ಣ ಥರ ಇರೋ ಬಿಳಿ ಮಚ್ಚೆಗಳು ಕಾಣಿಸುತ್ತೆ. ಅದು ಒಂದೇ ಇರ್ಬೋದು, ಎರಡೇ ಇರ್ಬೋದು, ಹಾಗೇ ಇರ್ಬೋದು, ಇಲ್ಲ ತುಂಬ ಬೆಳೆದು ಮೈಯೆಲ್ಲ ತಗೊಳ್ಳೋ ಥರನೂ ಆಗ್ಬೋದು. ಹೆಂಗಾಗುತ್ತೆ, ಏನಕ್ಕಾಗುತ್ತೆ ಅಂದರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಅಂತ ಕೋಶಗಳಿರುತ್ತೆ. ಅದು ಮೆಲನಿನ್ ಅಂತ ಒಂದು ಕೆಮಿಕಲ್ ಅಥವಾ ದ್ರವನ ಉತ್ಪಾದನೆ ಮಾಡುತ್ತೆ. ಈ ಮೆಲನಿನ್ನಿಂದ ನಮ್ಮ ಚರ್ಮಕ್ಕೆ ಬಣ್ಣ ಬರುತ್ತೆ. ಒಬ್ಬೊಬ್ಬರು ಬಣ್ಣ ಒಂದೊಂದು
0: ಕಲರ್ ಇರುತ್ತೆ. ಕೆಲವ್ರಿಗೆ ಕಪ್ಪು, ಕೆಲವ್ರಿಗೆ ಗೋಧಿ ಬಣ್ಣ, ಕೆಲವ್ರಿಗೆ ಕೆಂಪು. ಹಾಗೆ
1: ಸೊ ಈ ಮೆಲನಿನ್ ದ್ರವ್ಯದಲ್ಲೂ ಸುಮಾರು ರೀತಿ ಇರುತ್ತೆ. ಏನ್ ಇಂಪಾರ್ಟೆಂಟ್ ನಮ್ಗೆ ಈ ಕಾಯಿಲೆಯಲ್ಲಿ ಅಂದ್ರೆ, ಈ ಮೆಲನೋಸೈಟ್ಸ್ ಅನ್ನೋ ಕೋಶಗಳು ಈ ಮೆಲನಿನ್ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ಟಿಲಿಗೋ ಅಲ್ಲಿ ಏನಾಗುತ್ತೆ, ನಾನಾ ಕಾರಣದಿಂದಾಗಿ ಈ ಮೆಲನೋಸೈಟ್ಸ್ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಮೆಲನೋಸೈಟ್ಸ್ ನಾಶ ಆಗ್ಬೋದು, ಇಲ್ಲ ಮೆಲನಿನ್ ಉತ್ಪನ್ನ ಮಾಡೋ ಶಕ್ತಿ ಅತ್ಕೊಳ್ಬೋದು. ಅದರಿಂದಾಗಿ ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು, ಮನಸ್ಸಿನ ಒತ್ತಡ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಅಂದ್ರೆ ಕೌಟುಂಬಿಕ ಇತಿಹಾಸ ಇರುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೆಲವು ಸತಿ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಥೈರಾಯ್ಡ್ ಇಂದಾಗಿರ್ಬೋದು, ಇಲ್ಲ ಟೈಪ್ 1 ಡಯಾಬಿಟೀಸ್ ಅಂತೀವಿ, ಟೈಪ್ 2 ಅಲ್ಲ ಟೈಪ್ 1 ಡಯಾಬಿಟೀಸ್ ಅಂತ ಆಟೋ ಇಮ್ಯೂನ್ ಡಿಸೀಸ್. ಅಂತವ್ರಿಗೆಲ್ಲ ಇದಿರ್ಬೇಕು ಅಂತಿಲ್ಲ,
0: ಇಲ್ಲ
1: ಅಥವಾ ಇದ್ದವ್ರಿಗೆಲ್ಲ ಅದು
0: ಡಿಸೀಸ್
1: ಇಲ್ಲ, ಬಟ್ ಇದನ್ನು ಒಂದು ಕಾರಣ ಇರುತ್ತೆ.
0: ಬೇರೆ ಕಾರಣಗಳು,
1: ಬೇರೆ ಕಾರಣ
0: ಅಲ್ಲ. ಕೆಲವರು ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಏನೋ ಒಂದು ವಿರುದ್ಧ ಆಹಾರಗಳನ್ನ ಸೇವಿಸಿರ್ತಾರೆ ಅದಕ್ಕಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜನಾ?
1: ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ ಹಾಲು ಮತ್ತೆ ಮೀನು.

0: ಇನ್ನು ಒಟ್ಟಿಗೆ ಸೇವಿಸಿದ್ರೆ ಈ ಥರ ಆಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮೆಡಿಕಲ್ ಇದರಲ್ಲಿ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕರೆಕ್ಟ್ ಮಾಡ್ತೀವಿ ನಾವು. ಈಗ ಏನು ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಈಗ ನಮ್ಮ ಬಾಡಿಲಿ ಯಾವುದೋ ಒಂದು ಇದರಿಂದ ನಮ್ಮ ಅಂಶಗಳಿಗೆ ಡ್ಯಾಮೇಜ್ ಆಗೋದು ಆಗುತ್ತೆ, ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಅದು ಕಮ್ಮಿ ಮಾಡೋಕ್ಕೆ ಒಳ್ಳೆ ಆಹಾರ ತಗೋಬೇಕು ಅನ್ನೋದು ನಮ್ಗಿದ್ದೇ ಇರುತ್ತೆ ಟ್ರೀಟ್ಮೆಂಟ್ ಪ್ಲಾನ್ ಅಲ್ಲಿ. ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣುಗಳು ತಗೋಬೇಕು ಅಂತ ಅಡ್ವೈಸ್ ಅಲ್ಲಿ ಇರುತ್ತೆ. ಬಟ್ ಬೇರೆ ಒಂದು ತಗೊಂಡು ಇದರಿಂದನೇ ತನ್ನು ಶುರು ಆಗುತ್ತೆ, ವಿಟಿಲಿಗೋ ಶುರು ಆಗುತ್ತೆ ಅನ್ನೋದು ನಮ್ದು ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಅದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್.
1: ಈಗ ಇದೇನು ಬಹಳ ಸಹಜವಾಗಿ ಕಾಣಿಸ್ಕೊಳ್ಳೋಂಥದ್ದಲ್ಲ, ಎಲ್ಲೋ ಒಂದು ಅಪರೂಪಕ್ಕೆ ನೋಡ್ತೀವಿ ಅಲ್ವಾ.
0: ಎಷ್ಟು ವಿಶ್ವದಲ್ಲಿ ಆಲ್ಮೋಸ್ಟ್ 2% ಇದೆ ಅಂತ ಸ್ಟಡೀಸ್ ಇದೆ. 1-2% ನಮ್ಮ ಇಂಡಿಯಾದಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಟಾಟಿಸ್ಟಿಕ್ ಬರುತ್ತೆ. ಅಂದ್ರೆ ಟೋಟಲ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 1.5-2% ಜನಕ್ಕೆ ಇದಿರುತ್ತೆ ಅಂತ.
1: ಯಾವ ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ?
0: ಆತರ
1: ಅಂದ್ರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ, ಏನಾದರೂ ನಮ್ಮ ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದಕ್ಕೆ ಕಾರಣ ಆಗುತ್ತಾ? ಪ್ರದೂಷಣೆ ಇರಬಹುದು ಅಥವಾ ಈ ವೆದರ್ ಅಂತ ಏನು ಹೇಳ್ತೀವಿ ಅದಿರಬಹುದಾ?
0: ಆತರ ಯಾವ ಭಾಗದಲ್ಲಿ ಜಾಸ್ತಿ ಅಂತ ಇಲ್ಲ,
1: ವಾತಾವರಣದಿಂದ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ.
0: ಅದನ್ನೇ ಈಗ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳಿದೆ ಅದಕ್ಕೆ ಈಗ ಪೊಲ್ಯೂಷನ್, ನಾವು ನಮ್ಮ ಲೈಫ್ ಸ್ಟೈಲ್, ಮನಸ್ಸಿನ ಒತ್ತಡ ಇರ್ಬೋದು, ಅದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡ್ಬೋದು. ಅಂದ್ರೆ ನಮ್ಮ ಬಾಡಿಲೇ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಬೋದು, ಅದರಿಂದಾಗಿ ಈ ವಿಟಿಲಿಗೋ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗ್ಬೋದು. ಬಟ್ ಖಂಡಿತವಾಗಿ ಇದೇ ರೀಜನ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಥವಾ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗಿಂತ ಜಾಸ್ತಿ ಇದೆ ಆ ತರ ಯಾವುದೂ ಇಲ್ಲ. ಮತ್ತೆ ಯಾವುದೇ ಏಜ್ ಅಲ್ಲೂ ಆಗ್ಬೋದು ಇದು. 50% ಜನದಲ್ಲಿ ಲೆಸ್ ದನ್ 20 ಇಯರ್ಸ್, 20 ವರ್ಷದಿಂದ ಕಮ್ಮಿ ವಯಸ್ಸಿನಲ್ಲೇ ನೋಡ್ಬೋದು ನಾವು. ಸೊ ಇದು ಬರೀ ದೊಡ್ಡವ್ರದಗೆ ಆಗೋದು ಅಥವಾ ಈ ಜಾಗದಲ್ಲೇ ಆಗೋದು, ಇದೇ ಹೆಣ್ಮಕ್ಳಿಗೆ ಜಾಸ್ತಿ ಆಗೋದು ಆ ಥರ ಎಂತ ಇಲ್ಲ ಇದು.
1: ಈಗ ಚರ್ಮ ಬಿಳಿ ಆದಾಗ ಮಾತ್ರ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಅದನ್ನ ಬಿಟ್ಟರೆ ಬೇರೆ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂದರೆ ಸಿಂಪ್ಟಮ್ಸ್ ಬೇರೆ ಬೇರೆ ಏನಿರುತ್ತೆ ಇದಕ್ಕೆ? ಅದಾಗುವಾಗ ಚರ್ಮಕ್ಕೆ ಏನಾದ್ರು ವ್ಯತ್ಯಾಸ ಆಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ ಹೇಗೆ?
0: ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ಬಾಡಿ ಸಿಸ್ಟಮ್ಸ್ ಏನಂತೀವಿ ಬೇರೆ ಯಾವ ಆರ್ಗನ್ಸ್ಗೂ ಎಫೆಕ್ಟ್ ಆಗಲ್ಲ ಇದು. ಈಗ ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಮುಂಚೆನೆ, ಈಗ ಥೈರಾಯ್ಡ್ ಇತ್ತು ಅದು ಆಟೋಇಮ್ಯೂನ್ ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್ ಟೈಪ್ 1 ಡಯಾಬಿಟೀಸ್ ಅಥವಾ ಇನ್ನೊಂದು ಹಾರ್ಮೋನ್ ಆಡಿಸಿನ್ಸ್ ಡಿಸೀಸ್ ಅಂಥವೆಲ್ಲ ಇತ್ತು ಅಂದರೆ ಅವರು ಬಿಳಿ ಮಚ್ಚಿ ನೋಡ್ಕೊಂಡ ತಕ್ಷಣ ಡಾಕ್ಟರಿಗೆ ಬಂದು ತೋರಿಸಿ ಅಂತ ಅವ್ರಿಗೆ ಅವೇರ್ನೆಸ್ ಇರಬೇಕು. ಇಲ್ಲ ಯಾರಿಗಾದರೂ ಅದು ಅವೇರ್ನೆಸ್ ಇರಬೇಕು ಬಿಳಿ ಮಚ್ಚೆ ಈ ಥರ ಬಂತು ಅಂದರೆ ಒಂದ್ಸತಿ ಡಾಕ್ಟರ್ಗೆ ಹೋಗಿ ತೋರಿಸಿ. ಬಟ್ ಅದಲ್ಲೇ ಈಗ ಬೇರೆ ಸಿಂಪ್ಟಮ್ಸ್ ಅಂತ ಬರುತ್ತೆ, ಬೇರೆ ಲಕ್ಷಣಗಳು ಕಾಣುತ್ತೆ ಆ ಥರದ್ದು ಏನೂ ಇರಲ್ಲ.
1: ಏನೂ ಇರಲ್ಲ
0: ಬಿಳಿ ಮಚ್ಚೆ ನೋಡ್ಕೊಂಡಾಗ್ಲೇ ಪೇಷಂಟ್ಗೂ ಗೊತ್ತಾಗೋದು ಡಾಕ್ಟರ್ಗೂ ಗೊತ್ತಾಗೋದು. ಅದಕ್ಕೆ
1: ಈಗ ಆರಂಭಿಕ ಹಂತದಲ್ಲಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಬಿಳಿ ಮಚ್ಚೆ ಕಾಣಿಸ್ಕೊಳ್ಬಹುದು ಅಥವಾ ಇದಕ್ಕಿದ್ದಂಗೆ ಅಂದ್ರೆ ರಾತ್ರಿಯಾಗಿ ಬೆಳಗಾಗೋ ಹೊತ್ತಿಗೆ ಇಡೀ ಚರ್ಮ ಏನು ಬದಲಾವಣೆ ಆಗಿರಲ್ಲ. ಇದು ತುಂಬಾ ನಿಧಾನವಾಗಿ ಆಗುವಂತ ಬದಲಾವಣೆ. ಒಂದು ಕಡೆಗೆ ಅವ್ರಿಗೆಲ್ಲಾರು ಮಚ್ಚೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಅವರು?
0: ಈಗ ನೀವ್ ಹೇಳ್ದಂಗೆ ಒಂದ್ಸತಿಗೆ ಓವರ್ ನೈಟ್ ಏನು ಒಂದು ದೊಡ್ಡ ಮಚ್ಚೆ ಕಾಣಲ್ಲ, ಸಣ್ಣದಾಗಿ ಒಂದು ಸ್ಮಾಲ್ ಸ್ಪಾಟ್ ಇರ್ಬೋದು, ಒಂದ್ ರಾಗಿ ಕಾಳಷ್ಟು ಇರ್ಬೋದು ಅಥವಾ ಲೈಟ್ ಆಗಿರೋದು, ಆಮೇಲೆ ಸ್ವಲ್ಪ ಲೈಟ್ ಸ್ಕಿನ್ ತರ ಇರೋದು, ಬರ್ತಾ ಬರ್ತಾ ಪೂರ್ತಿ ಹಾಲಿನ ಬಣ್ಣದ ಬಿಳಿ ಆಗ್ಬೋದು. ಆ ಥರ ಪೇಷಂಟ್ ನೋಡ್ಕೋಬೇಕು, ತಾವೇ ಹೆಂಗಾಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಲವ್ರಿಗೆ ಕೆಲವು ಸಲ ಏನಾಗುತ್ತೆ, ಅದೊಂದು ಸಣ್ಣ ಮಚ್ಚೆ ಇರೋದು ಬೇಗ ಅಂದರೆ ಒಂದು ವಾರದ ಸಮಯದಲ್ಲೇ ಅದು ತುಂಬ ದೊಡ್ಡದಾಗ ಪೇಷಂಟ್ಸ್ನೂ ನಾವು ನೋಡಿದ್ದೀವಿ, ಅಥವಾ ಒಂದು ವಾರದ ಸಮಯದಲ್ಲೇ ಇನ್ನು ಜಾಸ್ತಿ ಭಾಗ ಕರಡೋ ಪೇಷಂಟ್ ನೋಡಿದ್ದೀವಿ. ಸೊ ಆ ಥರ ಇದ್ದಾಗ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅಥವಾ ಕೀಬ್ನರ್ಸ್ ಫಿನಾಮಿನಾ ಅಂತ ಅಂತೀವಿ, ಅಂದರೆ ಎಲ್ಲಾದರೂ ನಾವು ಗಾಯ ಆದರೆ ವಾಸಿ ಆಗಬೇಕಾದ್ರೆ ನಮಗೆ ಸ್ವಲ್ಪ ಕಪ್ಪಾಗಿ ವಾಸಿ ಆಗುತ್ತೆ, ಆಮೇಲೆ ನಾರ್ಮಲ್ಸ್ ಬಣ್ಣಕ್ಕೆ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅದು ಬಿಳಿಯಾಗಿ ವಾಸಿ ಆಗುತ್ತೆ, ಅಂಥವ್ರೂ ಬಂದು ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಅಥವಾ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಮೈ ಮೇಲೆ, ಈ ಥರ ಸಣ್ಣ ಬಿಳಿ ಮಚ್ಚೆ ಇದ್ದಾಗ ಅದ್ರ ಜೊತೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು, ಆ ಥರ ಇದ್ರೂ ಒಂದ್ಸತಿ ಬಂದು ಡರ್ಮಟಾಲಜಿಸ್ಟ್ನ ಭೇಟಿ ಮಾಡೋದು ಒಳ್ಳೆಯದು.
1: ಒಂದ್ಸರ್ತಿ ಹಾಗಾಯಿತು ಅಂದರೆ ನೀವು ಅದಕ್ಕೆ ಏನು ಕಾರಣಗಳು ಅಂತ ಪತ್ತೆ ಮಾಡಿಬಿಟ್ಟು ಔಷಧಿಗಳನ್ನು ಕೊಡ್ತೀರಾ ಅಲ್ವಾ? ಹೇಗೆ ಅದು ಅಂದರೆ ಜೀವನ ಪೂರ್ತಿ ತಗೋಬೇಕಾ ಅಥವಾ ಅದಕ್ಕೇನಾದರೂ ಕ್ಯೂರ್ ಇದೆಯಾ, ಮತ್ತೆ ಚರ್ಮದ ಬಣ್ಣನ ಸಹಜ ಸ್ಥಿತಿಗೆ ತರಬಹುದಾ, ಹೀಗೆ
0: ಬಹಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಡರ್ಮಟಾಲಜಿಲಿ ಮತ್ತೆ ಡರ್ಮಟೋ ಸರ್ಜರಿನೂ ಬಂದಿದೆ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಏನೇ ಟ್ರೀಟ್ಮೆಂಟ್ ಆಪ್ಷನ್

0: ಇದ್ರು ತಾಳ್ಮೆ ಇರಬೇಕು ಇದಕ್ಕೆ, ಯಾಕೆಂದ್ರೆ ಬಣ್ಣ ಇಮಿಡಿಯೇಟ್ ಬರ್ಸಕ್ಕಾಗಲ್ಲ. ಯಾವುದೇ ಈಗ ಬಂಗು ಅಂತಾನು ಬರ್ತಾರೆ, ಅದಕ್ಕೂ ತುಂಬಾ ಪೇಷಂಟ್ಸ್, ಅದನ್ನ ಕಮ್ಮಿ ಮಾಡಕ್ಕೂ ತುಂಬಾ. ಸೊ ಇದು ಬಣ್ಣದ್ದು ಚರ್ಮದ ಬಂದಾಗ ತುಂಬಾ ಪೇಷಂಟ್ಸ್ ಬೇಕೇ ಬೇಕು ಯಾವುದೇ ಇದ್ರು. ವಿಟಿಲಿಗೋ ಅಲ್ಲಿ ಈಗ ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿದ್ರಿ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಬರೀ ಕೆಲವರಿಗೆ ಒಂದೇ ಎರಡೇ ಮಚ್ಚೆ ಇರುತ್ತೆ, ಅದು ಆಲ್ಮೋಸ್ಟ್ ತಾನಾಗೆ ಬಣ್ಣ ಬರೋದು, ತಾನಾಗೆ ಬಣ್ಣ ಹೋಗೋದು, ಅವ್ರಿಗೇನೆ ಅವ್ರು ನೋಡ್ಕೊಂಡಿರ್ತಾರೆ. ಕೆಲವರು ಕೆಲವು ಸತಿ ಇಲ್ಲ ಹೋಗಿತ್ತು ಮತ್ತೆ ಬಂತು, ಅದೇ ಹೋಗಿತ್ತು ಅಂತಾನು ಅಂತಾರೆ. ಕೆಲವು ಸತಿ ಅದೇ ತಾನಾಗೆ ಬಣ್ಣ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಈ ಥರ ಪೇಷಂಟ್ಸ್ ಇದ್ದರೆ ಬರೀ ಹಚ್ಚ ಕ್ರೀಮ್ಗಳು ಕೊಡ್ತೀವಿ, ಟ್ರೋಲಿಮಸ್ ಅಂತ ಇರುತ್ತೆ ಅಥವಾ ಮಾಡ್ರೇಟ್ ಸ್ಟೀರಾಯ್ಡ್ಸ್ ಅಂತ ಬರುತ್ತೆ, ಆ ಥರ ಬರೀ ಹಚ್ಚ ಕ್ರೀಮ್ಗಳಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಇಲ್ಲ ತುಂಬ ಬೇಗ ಹರಡ್ತಾ ಇದೆ, ಪೇಷಂಟ್ ನೋಟಿಸ್ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಮಚ್ಚೆಗಳಾಗಿದ್ದಾವೆ, ಆ ಥರ ಇದ್ದಾಗ ಮಾತ್ರೆಗಳು ಕೊಡ್ತೀವಿ. ಪಲ್ಸ್ ಥೆರಪಿ ಇರುತ್ತೆ, ಹೊಸದು ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ ಈಗ, ಅದ್ರದ್ದು ತುಂಬ ಎವಿಡೆನ್ಸ್ ಇದೆ. ಆ ಥರ ಸ್ಟೇಬಲ್ ವಿಟಿಲಿಗೋ ಅಂತೀವಿ, ಅಂದ್ರೆ ಸ್ಥಿರವಾಗಿರೋ ವಿಟಿಲಿಗೋ. ಅಂದ್ರೆ ಈಗ ಲಾಸ್ಟ್ ಒನ್ ಇಯರ್ ಅಲ್ಲಿ ಏನ್ ಮಚ್ಚೆ ಇತ್ತು ಅಷ್ಟೇ ಇದೆ, ಪೂರ್ತಿ ಹೋಗಿಲ್ದೆ ಹೋದ್ರು ಸುಮಾರು ವಾಸಿ ಆಗಿದ್ರು ಜಾಸ್ತಿ ಆಗಿಲ್ಲ. ಹೊಸ ಮಚ್ಚೆ ಯಾವುದು ಬಂದಿಲ್ಲ, ಹಳೆ ಮಚ್ಚೆನ ದೊಡ್ಡದಾಗಿಲ್ಲ, ಗಾಯ ಆಗಿದ ಕಡೆ ಬಿಳಿ ಆಗಲ್ಲ, ಆ ತರ ಎಲ್ಲ ಇದ್ದಾಗ ಅದು ಒಂದು ವರ್ಷ ಡ್ಯೂರೇಷನ್ ಅದೇ ತರ ಇತ್ತು ಅಂದ್ರೆ ಅದನ್ನ ಸ್ಟೇಬಲ್ ವಿಟಿಲಿಗೋ ಅಂತ. ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನ ಜಾಸ್ತಿ ಇರುತ್ತೆ. ಈಗ ಬೇರೆದೆಲ್ಲ ರೆಸ್ಪಾಂಡ್ ಆಗಿದೆ, ಯಾವುದೋ ಒಂದ್ ಮಳೆ ಹೋಗ್ತಾ ಇಲ್ಲ. ಈಗ ಯೂಶ್ವಲಿ ಮೊಣಕೈ ಮೊಣಕಾಲಲ್ಲಿ ಇರೋದು ಬೇಗ ಹೋಗಲ್ಲ, ಕೈಯಲ್ಲಿರೋದೆಲ್ಲ ಬೇಗ ಹೋಗಲ್ಲ, ಯಾಕೆಂದ್ರೆ ಅದು ಯಾವಾಗ್ಲೂ ಫ್ರಿಕ್ಷನ್ ಇದ್ದೇ ಇರುತ್ತೆ. ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ, ಏನಾದ್ರೂ ಊರ್ತಾ ಇರ್ತೀವಿ, ಆ ಜಾಗದಲ್ಲೆಲ್ಲ ಸ್ವಲ್ಪ ಕಲರ್ ಬರೋದು ಲೇಟು. ಅಲ್ಲಿಗೆಲ್ಲ ಸ್ಟೇಬಲ್ ವಿಟಿಲಿಗೋ ಇದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ, ಗ್ರಾಫ್ಟಿಂಗ್ ಮಾಡ್ಬೋದು, ಸ್ಕಿನ್ ಗ್ರಾಫ್ಟಿಂಗ್. ಸ್ಕಿನ್ ಗ್ರಾಫ್ಟಿಂಗ್ ಅಲ್ಲೇ ನಾನಾ ತರ ಆಪ್ಷನ್ಸ್ ಇದೆ, ಡರ್ಮಬ್ರೇಷನ್ ಅಂತ ಇದೆ, ಅದಲ್ದಲೆ ಮೆಲನೋಸೈಟ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಇದೆ, ಬಟ್ ಪೇಷಂಟ್ಗೆ ಮತ್ತೆ ಡಾಕ್ಟರ್ಗೆ ಏನ್ ಬೇಕು ಇಬ್ರಿಗೂ ಸ್ವಲ್ಪ ತಾಳ್ಬೇಕು,
1: ತಾಳ್ಮೆ ಇರಬೇಕು. ಈಗ ಮಾತ್ರೆ ಮತ್ತೆ ಔಷಧಿ ಎಲ್ಲ ತಗೊಂಡಾಗ ಕಡಿಮೆ ಆಗಿ ಮತ್ತೆ ಬರೋ ಸಂದರ್ಭಗಳು ಇರುತ್ತಾ?
0: ಇರುತ್ತೆ
1: ಇರುತ್ತೆ.
0: ಇದು ಒಂದ್ಸತಿ ಹೋಗಿ ಮತ್ತೆ ಬರಕ್ ಆಗದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವು ಅದೇನ್ ನಾನಾ ಕಾರಣಗಳು ಅಂತ ಅಂದ್ವಿ, ಆ ನಾನಾ ಕಾರಣಗಳನ್ನ ಎಲ್ಲವನ್ನು ಕಂಡಿಡಿಯಕ್ಕೂ ನಮಗ್ ಕಷ್ಟ.
1: ಆಮೇಲೆ ಎಲ್ಲದಕ್ಕೂ ಒಂದೇ ಸರ್ತಿನೂ ಚಿಕಿತ್ಸೆ
0: ಕೊಡೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಅದು ಒಂದು ಮಾನಸಿಕ ಒತ್ತಡ ಪೇಷಂಟು, ಮತ್ತೆ ಥೈರಾಯ್ಡ್ ವ್ಯತ್ಯಾಸ ಆಯ್ತು, ಅಥವಾ ಆಲ್ಮೋಸ್ಟ್ 50% ಟೈಮ್ ಇಡಿಯೋಪತಿಕ್ ಅಂತೀವಿ, ಅಂದ್ರೆ ಅದ ಕಾರಣ ನಮಗೆ ಕಂಡಿಡಿಯಕ್ ಆಗಲ್ಲ. ಸೊ ಆ ತರ ಇದ್ದಾಗ ನಮ್ಗೆ ಅದು ಮತ್ತೆ ಬರದ್ದೇ ಇಲ್ಲ ಅಂತ ಪೇಷಂಟ್ಗೆ ವಿಶ್ವಾಸ ಕೊಡಕ್ ಆಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು, ಡಯಟ್, ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸುಮಾರು ಪೇಷಂಟ್ಸ್ ನಾವು ನೋಡಿದೀವಿ ಪೂರ್ಣ ವಾಸಿಯಾಗಿ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ದಲೇ ಇದ್ದಾರೆ. ಆ ಥರನೂ ಇದೆ.
1: ಆದರೆ ವೈದ್ಯರು ಹೇಳಿರೋ ರೀತಿ ನಡ್ಕೊಳ್ಳೋದು ಅಲ್ಲದೆ ಅವರನ್ನ ಮತ್ತೇನಾದ್ರು ವ್ಯತ್ಯಾಸಗಳಾದಾಗ
0: ಇಮಿಡಿಯೇಟ್ ಬಂದು
1: ಕಾಕು. ಈಗ ಚರ್ಮದ ಮೇಲೆ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಂತಂದರೆ, ಒಂದು ಬಿಳಿ ಮಚ್ಚೆಗಳು, ಅದನ್ನು ಬಿಟ್ಟು ಕೆಂಪು ಮಚ್ಚೆಗಳು ಸಹ ಆಗುತ್ತಲ್ಲ, ಅದೇನು ಕೆಂಪು ಮಚ್ಚೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಗುಳ್ಳೆಗಳ ತರ ಆಗುತ್ತೆ, ಎಲ್ಲೋ ಇರುತ್ತೆ ಬಟ್ಟೆ ಭಾಗದಲ್ಲೋ ಕೈ ಭಾಗದಲ್ಲೋ ಕಂಕುಳದಲ್ಲೋ.
0: ಅದು ಈಗ ನೀವ್ ಹೇಳ್ತಾ ಇರೋದು ಹೆಮಾಂಜಿಯೋಮಾ ಅಂತ ಅಂತೀವಿ, ಅದು ರಕ್ತನಾಳದ್ದು ಮ್ಯಾಲ್ಫಾರ್ಮೇನ್ ಅಂತ ಅಂತೀವಿ, ಅದರಿಂದ ಆ ತರ ಗುಳ್ಳೆ ಆಗುತ್ತೆ. ಅದು ಏನು ಸಮಸ್ಯೆ ಇಲ್ಲ, ಬಟ್ ಕಾಸ್ಮೆಟಿಕಲಿ ಅಂದ್ರೆ ನೋಡಕ್ಕೆ ಅದು ಪೇಷಂಟ್ ನೋಡ್ಕೊಳ್ಳಕ್ಕೆ ಅದು ಅವ್ರಿಗೆ ಸಮಸ್ಯೆ ಮಾಡ್ತಾ ಇದೆ ಅಂದ್ರೆ ಅದನ್ನ ತೆಗಿಬಹುದು. ಇಲ್ಲ ನಾವು RF ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ತೆಗಿಬಹುದು. ಇಲ್ಲ ಸರ್ಜಿಕಲ್ ಆಗೂ ತೆಗಿಬಹುದು, ಬಟ್ ಅದು ಪೇಷಂಟ್ಗೆ ಯಾವುದೇ ತರ ಸಮಸ್ಯೆ ಮಾಡಲ್ಲ. ಅದು ಇಲ್ಲ ನಾರುಳ್ಳಿ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ತುಂಬಾ ಕಾಮನ್.
1: ಬಟ್ ಯಾಕೆ ಬರುತ್ತೆ ಅದು? ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ.
0: ಯೂಶ್ವಲಿ ಮಿಡ್ಲ್ ಏಜ್ ಅಲ್ಲೇ ಜಾಸ್ತಿ ಆಗುತ್ತೆ. ಇದರಲ್ಲೂ ಸಹ ಏನಂತೀವಿ ಕೌಟುಂಬಿಕ ಇತಿಹಾಸ, ಅದು ಈಗ ಅಪ್ಪ ಅಮ್ಮಂದ್ರಲ್ಲಿ
1: ವಂಶವಾಹಿನಲ್ಲಿ
0: ಅದು ಸ್ವಲ್ಪ ಜೆನೆಟಿಕ್ ಕಾಂಪೊನೆಂಟ್ ಇರುತ್ತೆ ಅದಕ್ಕೆ. ಅದಲ್ದಲ್ಲೇ ಸ್ವಲ್ಪ ತೂಕ ಜಾಸ್ತಿ ಆಗಿರೋದು, ಇಲ್ಲ ಬೇರೆ ಅಂಡರ್ಲೈಯಿಂಗ್ ಹಾರ್ಮೋನ್ ಡಿಸೀಸಸ್ ಅಥವಾ ಮೆಟಬಾಲಿಕ್ ಡಿಸೀಸ್. ಮೆಟಬಾಲಿಕ್ ಡಿಸೀಸ್ ಅಂದ್ರೆ ಅದೇ ಮತ್ತೆ ತೂಕ ಜಾಸ್ತಿ ಆಗೋದು, ಇಲ್ಲ ಡಯಾಬಿಟೀಸ್ ಇರೋದು, ಇಲ್ಲ ಬೇರೆ ಥೈರಾಯ್ಡ್ ಡಿಸೀಸ್ ಇರೋದು, ಆ ತರದಿದ್ರೆ ಇದು ಇನ್ನ ಬೇಗ ಕಾಣಿಸ್ಕೊಳತ್ತೆ.
1: ಅದನ್ನ ಹೇಗೆ ತೆಗೆಸ್ಬೋದಾ ಅಥವಾ ಒಳಗಡೆ ಸಿಸ್ಟಮ್ ಅಂದ್ರೆ ನೀವ್ ಹೇಳಿ ಡಯಾಬಿಟೀಸ್ ಥೈರಾಯ್ಡ್ ಈ ತರದ ಏನಾದ್ರು ಇದ್ದಾಗ ಸರಿ ಹೋದಾಗ ಅದ್ ಸರಿ ಹೋಗುತ್ತಾ ಹೇಗೆ?
0: ಇಲ್ಲ ಅದು ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಒಳಗಡೆ ಅಂತೂ ಮತ್ತೆ ಅದು ತಾನಾಗೆ ಹೋಗಲ್ಲ. ಬಟ್ ನಾವು ಪೇಷಂಟ್ ಬಂದಾಗ ತೆಕ್ಕೊಡ್ತೀವಿ, ಅವ್ರ ಪೇಷಂಟ್ಗೂ ಅದಿದ್ದೇ ಇರುತ್ತೆ ಮತ್ತೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ, ಅವಾಗ ನಾವು ಹೇಳೋದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಿ.

0: ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ.
1: ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ?
0: ಡಯಟ್ ಮತ್ತೆ ಲೈಫ್ ಅಂದ್ರೆ ಈಗ ತೂಕ ಕಡಿಮೆ ಇರೋ ಪೇಷಂಟ್ಸ್ ಇದ್ರೆ, ತೂಕ ಕಮ್ಮಿ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಸುಮಾರು ಈಗ ಮತ್ತೆ ರಿಕರೆನ್ಸ್ ಅಂತ ಏನೇನು ಮತ್ತೆ ಪುನಃ ಬರೋದು, ಬಂದೇ ಬರಲ್ಲ ಅಂತ ಹೇಳಕ್ ಬರಲ್ಲ, ಐದಾಗೋದು ಒಂದಾಗ್ಬೋದು, ದಪ್ಪ ದಪ್ಪ ಬೆಳೆಯೋದು, ಸ್ವಲ್ಪ ಚಿಕ್ಕದಾಗಿ ಬೆಳಿಬೋದು. ಆ ತರ ಈ ಕೊನೆಗೆ ಎಲ್ಲಿ ನೋಡೋದು ನಾವು, ಜಾಸ್ತಿ ಫ್ರಿಕ್ಷನ್ ಎಲ್ಲಿರುತ್ತೆ, ಜಾಸ್ತಿ ಉಜ್ಜಾಡಾಟ ಎಲ್ಲಿರುತ್ತೆ ಅಲ್ಲೇ ನೋಡೋದು ನಾವು. ಈಗ ಕುತ್ತಿಗೆ ನೆಕ್ ಫೋಲ್ಡ್ ಅಂತ, ಕುತ್ತಿಗೆ ಫೋಲ್ಡ್ ಅಲ್ಲಿ ಬಗ್ಲಲ್ಲಿ ಅಂತ ಕಡೆ ಫ್ರಿಕ್ಷನ್ ಎಲ್ಲಿರುತ್ತೆ ಅಲ್ಲೇ ಬರೋದು. ಸೊ ಆ ಜಾಗಕ್ಕೆ ಒತ್ತಡ ಕಮ್ಮಿ ಆಗ್ತಿದ್ದಂಗೆ ಅದು ಸ್ಕಿನ್ ರಿಯಾಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ವೇಟ್ ಲಾಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಶುಗರ್ ಏನಾದ್ರೂ ಇದ್ರೆ ಅದನ್ನ ಕಂಟ್ರೋಲ್ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಸ್ಲೇಬೇಕು.
1: ತೆಗಿಸ್ಬೇಕು, ತೆಗ್ಸಿದ ಮೇಲೆ ಮತ್ತೆ ಬರಬಹುದು,
0: ಬರೋ ಚಾನ್ಸಸ್ ಇರುತ್ತೆ. ಬಟ್ ತೆಗ್ಸದ್ದು ತುಂಬಾ ಸಿಂಪಲ್ ಪ್ರೊಸೀಜರ್. ಏನು ನಂಬಿಂಗ್ ಕ್ರೀಮ್ ಅಂತ ಅಂತೀವಿ, ಮರಗಟ್ಟ ಕ್ರೀಮ್ ಹಚ್ಚಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದ್ ಗಂಟೆ ಕೂರಿಸಿ ಇಮಿಡಿಯೇಟ್ ಕಾಟ್ರಿ ಅಂತ ಮಾಡ್ತೀವಿ. ಏನು ನೋವಾಗ್ದಲೇ ಒಂದ್ ಸಣ್ಣ ಸಣ್ಣ ಕಲ್ಲಿ ಎಲ್ಲಾನು ತೆಗಿಬಹುದು. ಅದು ಪೇಷಂಟ್ಗೆ ಒಂದು ಒಂದು ಕಾಲು ಗಂಟೆ ಟೈಮ್ ತಗೊಳಲ್ಲ, ಬಟ್ ಅವರಿಗೆ ಡಿಫ್ರೆನ್ಸ್ ಬಹಳ ಅನ್ಸುತ್ತೆ ಪೇಷಂಟ್ಸ್ಗೆ. ಸ್ಕಿನ್ ಟ್ಯಾಗ್ಸ್ ಮುಖದ ಮೇಲೂ ಆಗುತ್ತೆ, ಕಣ್ಣು ಸುತ್ತ ಕೆನ್ನೆ ಮೇಲೆಲ್ಲ ಸಣ್ಣ ಸಣ್ಣದಾಗತ್ತೆ. ಸೊ ಅದು ಕಮ್ಮಿ ಇದ್ದವ್ರಿಗೆ ಏನು ಅನ್ಸಲ್ಲ, ಜಾಸ್ತಿ ಇದ್ದವ್ರಿಗೆ ತುಂಬಾ ಮುಖ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಅದು
1: ಅದೊಂದ್ ಸೋಷ ಅಲ್ವಾ, ಕಾನ್ಫಿಡೆನ್ಸ್. ಮುಖ ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೂ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಕಂಡಾಗ ಸಂತೋಷ ಆಗುತ್ತೆ ಸಹಜವಾಗಿ. ಮತ್ತೆ ಈ ಕಪ್ಪು ಮಚ್ಚೆಗಳು ಬರಲ್ಲ, ಕಪ್ ಕಪ್ ಮಚ್ಚೆಗಳಾಗುತ್ತೆ, ಕೆಲವು ಸರ್ತಿ ಅದು ಫೇಡ್ ಆಗುತ್ತೆ, ಇನ್ ಯಾವ್ದೋ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಮಕ್ಕಳಿಗೂ ಆಗುತ್ತೆ, ಅದು
0: ಏನು? ಮಚ್ಚೆಗಳನ್ನು ಸುಮಾರು ವಿಧಗಳಿದೆ, ಕೆಲವು ಹುಟ್ಟಿನಿಂದನೇ ಬರುತ್ತೆ, ಕೆಲವು ಬೆಳೀತಾ ಬೆಳೀತಾ ಬರ್ತವೆ, ಕೆಲವು ಫುಲ್ ಫ್ಲಾಟ್ ಇರುತ್ತೆ, ಕೆಲವು ಸ್ವಲ್ಪ ಗುಳ್ಳೆ ತರ ಇರುತ್ತೆ, ಕೆಲವ್ರಲ್ಲಿ ಕೂದಲಿರುತ್ತೆ, ಕೆಲವ್ದು ಬಿಳಿ ಮಚ್ಚೆ ಇರುತ್ತೆ. ಮಚ್ಚೆಗಳಲ್ಲೂ ನಾನಾ ರೀತಿ ಇದೆ. ಬಟ್ ಮಚ್ಚೆಗಳಿಗೆ ಕ್ರೀಮ್ ಅಲ್ಲಿ ಯಾವುದೇ ತರದ ಟ್ರೀಟ್ಮೆಂಟ್ ಇಲ್ಲ ಮಚ್ಚೆಗಳಿಗೆ, ಯಾಕೂ ಅದು ಡೀಪರ್ ಕಾಂಪೌಂಡ್ ಇರುತ್ತೆ, ಅದಕ್ಕೆ ಸ್ವಲ್ಪ ಆಳದಲ್ಲೇನೆ ಅದು ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಬರೀ ಮಚ್ಚೆಗಳು ಕೆಲವುದು ರಕ್ತನಾಳದ ಮಚ್ಚೆಗಳನ್ನು ಇರ್ಬೋದು. ಸೊ ಈ ತರ ಇದ್ದಾಗ ಅದು ಯಾವ ತರ ಮಚ್ಚೆ ಅಂತ ನೋಡಿ ಅದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ನೀವ್ ಹೇಳ್ತಾ ಇರೋದು ನಾರ್ಮಲ್ ಕಪ್ ಮಚ್ಚೆಗಳು ಅಥವಾ ಸ್ವಲ್ಪ ಕೂದ್ಲಿರೋ ಗುಳ್ಳೆ ಮಚ್ಚೆಗಳು ಆ ತರದೆಲ್ಲ ಆದ್ರೆ ಸರ್ಜಿಕಲಿ ರಿಮೂವ್ ಮಾಡ್ಕೊಡ್ದು. ಅದನ್ನು ತುಂಬಾ ಸಿಂಪಲ್ ಪ್ರೊಸೀಜರ್, ಓಪಿಡಿಗೆ ಬಂದು ಹಿಂಗೆ ಒಂದ್ ಗಂಟೆಲಿ ಮಾಡಿಸ್ಕೊಂಡು ಹೋಗ್ಬೋದು ಆ ತರ ಪ್ರೊಸೀಜರ್ಗಳು.
1: ಅಂದ್ರೆ ಇದಕ್ಕೆಲ್ಲ ಬಹಳ ಸಹಜವಾಗಿ ತುಂಬಾ ಸರಳ ಚಿಕಿತ್ಸೆ ಇದೆ.
0: ಹೌದು.
1: ಇನ್ನು ಮನೆ ಮದ್ದುಗಳು ಮಾಡ್ಕೊಂಡಿವೆಲ್ಲ ಕಡಿಮೆ ಮಾಡ್ಕೋಬಹುದಾ ಅಂದ್ರೆ, ವೈದ್ಯರಾಗಿ ಏನ್ ಹೇಳ್ತೀರಾ? ತುಂಬಾ ಜನ ಹೇಳ್ತಾರೆ ಅರಿಶಿನ ಹಚ್ಕೊಳ್ಳಿ, ಇನ್ನೇನೋ ಬೆಳ್ಳುಳ್ಳಿ ಉಜ್ಜಿ ಅದು ಹೋಗ್ಬಿಡುತ್ತೆ, ಆಮೇಲೆ ಈಗೆಲ್ಲ ಪೇಸ್ಟ್ ಹಾಕಿ ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆಮೇಲೆ ವಿಳ್ಯದೆಲೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಏನೇನೋ
0: ನೋಡಿದೀವಿ ನಾವು. ನನ್ಗೇನು ಇದು ಆಕ್ಚುಲಿ ಐಡಿಯಾ ಇರ್ಲಿಲ್ಲ ಮುಂಚೆ. ಬಟ್ ಇಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡಕ್ಕೆ, ನನ್ನ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಕೆಲಸ ಮಾಡಿದ್ಮೇಲೆ ನಮ್ಗು ಈ ತರ ಬೇರೆ ಬೇರೆ ಮನೆ ಮದ್ದುಗಳು ಗೊತ್ತಾಗ್ದು. ಮನೆ ಮದ್ದು ಮಾಡಿದ್ರು ಮಾಡದೆ ಹೋದ್ರು ನಮ್ಮ ಹತ್ರನೇ ಬರ್ತಾರೆ ಕೊನೆಗೆ. ಮನೆ ಮದ್ದು ಮಾಡದೆ ಹೋದ್ರೆ ಡೈರೆಕ್ಟ್ ಆಗಿ ತೆಗಿಸ್ಕೊಳ್ಳೋಕೆ ಬರ್ತಾರೆ, ಮಾಡಿದ್ರೆ ಇನ್ನ ಗಾಯ ಮಾಡ್ಕೊಂಡು ಇನ್ನೊಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮಾಡ್ಕೊಂಡು. ಬೆಳ್ಳುಳ್ಳಿ ಎಸ್ಪೆಷಲಿ ನೋಡಿದೀವಲ್ಲ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ವಿಳ್ಯದೆಲೆ ಎಲ್ಲ ರುಬ್ಬಿಯನ್ನು ಹಚ್ಚಿ ಅದು ಆ ಜಾಗಕ್ಕಾಗದಲ್ಲೇ ಸುತ್ತ ಜಾಗಕ್ಕೆಲ್ಲ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುತ್ತೆ, ಫುಲ್ ಬೊಬ್ಬೆ ಬಂದು ಕೆಂಪಾಗಿ ಇಡೀ ಚರ್ಮನೆ ಹಾಳಾಗೋಗುತ್ತೆ. ಸೊ ಇನ್ನೊಂದು ಇದು ನಾರುಳ್ಳಿ ಇರುತ್ತಲ್ಲ, ನಾರುಳ್ಳಿಗೆ ದಾರ ಕಟ್ಬಿಡ್ತಾರೆ.
1: ಕರೆಕ್ಟ್.
0: ಆ ದಾರ ಕಟ್ಟಿ ಆ ಸುತ್ತ ಜಾಗ ಎಲ್ಲ ಹಸಿರುಗಟ್ಟಿ ಅದನ್ನೇ ಹೇಳಿದ್ದು. ಈಗ ಮನೆ ಮದ್ದು ಮಾಡ್ಕೊಂಡ್ರು ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ, ಅವಾಗ ಟ್ರೀಟ್ಮೆಂಟ್ ಇನ್ನ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಷ್ಟೇನೆ
1: ಕೂದ್ಲು ಕಟ್ತಾರೆ, ದಾರ
0: ಕೂದ್ಲು ಕಟ್ತಾರೆ. ಹೌದು.
1: ಆಮೇಲೆ ಕುದುರೆ ಕುದುರೆ ಕೂದ್ಲು,
0: ಕುದುರೆ ಬಾಲದ ಕೂದ್ಲು ಅಂತ
1: ಅಂದ್ರೆ ಅದು ತುಂಬಾ ಶಾರ್ಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಕಟ್ಬಿಟ್ಟು ಬೀಳಿಸ್ತಾರೆ.
0: ಬಹಳ
1: ಉಚ್ಚಿಕೊಳ್ಳೋದು ಕೆರ್ಕೊಳ್ಳೋದು ಆತರದೆಲ್ಲ ಮಾಡಿ ಮದ್ವೆ ಸಮಸ್ಯೆನೆ ಜಾಸ್ತಿ ಆಗುತ್ತೆ. ಈಗ ಒಟ್ಟು ಚರ್ಮದ ಆರೋಗ್ಯವನ್ನು ಈಗ ನಾವು ಮೂರು ವಿಷಯ ಕುರಿತಂಗೆ ಮಾತಾಡಿದ್ವಿ. ಒಂದು ನರಳಿ ಬರೋದು ಇರ್ಬೋದು ಅಥವಾ ಮಚ್ಚೆಗಳಿರ್ಬೋದು, ಇದು ಯಾವುದು ಹೊರಗಡೆ ಚರ್ಮಕ್ಕಾಗಿರೋ ಹಾನಿಯಿಂದನೋ ಪರಿಣಾಮದಿಂದನೋ ಆಗಿದ್ದಲ್ಲ, ಅದು ನಮ್ಮ ದೇಹದ ಒಳಗಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಆಗುವಂಥದ್ದು, ಅದಕ್ಕೆ ಟ್ರೀಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ
1: ಏನು, ಬೆಳ್ಳಗಾಗಲ್ಲ ನಾನು ಹೇಳೋದು, ಬೆಳಗಿರೋ ಚರ್ಮ ಎಲ್ಲ ಆರೋಗ್ಯ ಅಂತ ಅಲ್ಲ, ಇರೋ ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಏನು ನಮ್ಗೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಈಗ ಹೊರ ಎನ್ವೈರನ್ಮೆಂಟ್ ಇಂದ ನಮ್ ಒಳಗಡೆ ಎನ್ವೈರನ್ಮೆಂಟ್ಗೆ ಇರೋ ಮೇನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಚರ್ಮ. ಅದು ತಾನಾಗೆ ರಿನ್ಯೂವಿಂಗ್ ಆರ್ಗನ್, ಅದು ತಾನಾಗಿ

0: ಚರ್ಮ ಹೋಗುತ್ತೆ, ಹೊಸ ಚರ್ಮ ಬರುತ್ತೆ. ಸೊ ನಾವೇನೂ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಅಷ್ಟೇ, ಯಾಕಂದ್ರೆ ಅದೇ ನಮಗೆ ಸಪೋರ್ಟ್ ಮಾಡ್ತಾ ಇರೋದು.
1: ಕ್ರೀಮ್ಗಳ ಬಳಕೆ ಏನು ಹೇಳ್ತೀರಾ ಅದ್ರ ಬಗ್ಗೆ?
0: ಕ್ರೀಮ್ ಈಗ ಸನ್ಸ್ಕ್ರೀನ್ ಏನಿದೆ ಉಪಯೋಗಿಸ್ಬೇಕು, ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಕಿನ್ ಟೋನು ಪ್ರೋನ್ ಫಾರ್ ಟ್ಯಾನಿಂಗ್ ಅಂತ, ಬೇಗ ಕಪ್ಪಾಗೋ ಲಕ್ಷಣ ನಮ್ಮ ಸ್ಕಿನ್ ಟೋನಲ್ಲಿ ಇದೆ. ಫಿಟ್ಸ್ ಪ್ಯಾಟ್ರಿಕ್ 3-4-5 ಮೇಲೆ ಬರ್ತೀವಿ ನಾವೆಲ್ಲರೂ. ಸೊ ಟ್ಯಾನಿಂಗ್ ಬೇಗ ಆಗ್ತೀವಿ, ಬೆಳ್ಳಗಾಗಬೇಕು ಕಪ್ಪಗಿರಬೇಕು ಅಂತ ಇದಲ್ಲ. ಬಟ್ ಬಿಸಿಲಿನಿಂದ ಬೇರೆ ಸಮಸ್ಯೆಗಳು ಆಗುತ್ತೆ, ಬರೀ ಬಿಳಿ ಕಪ್ಪು ಅಲ್ಲ, ಬೇಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು, ಬಿಸಿಲಿನಿಂದ ಮಚ್ಚೆ ಆಗೋದು, ಬಿಸಿಲಿಂದ ಅಲರ್ಜಿ ಆಗೋದು. ಈಗ ರೈತರಲ್ಲಿ ಈಗ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಿಸಿಲಿಗೂ ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಜೊತೆನೂ ಕೆಲಸ ಮಾಡ್ತಾರೆ, ಕಳೆ ಕೀಳ್ತಾರೆ, ಅದೆಲ್ಲ ಕಂಬೈನ್ ಆಗಿ ಫೋಟೋಲಾಜಿಕ್ ಡರ್ಮಟೈಟಿಸ್ ಅಂತ ಅಂತೀವಿ. ಬಿಸಿಲುದು ಕೆಮಿಕಲ್ದು ಸೇರಿಸಿ ಅದು ಅವರಿಗೆ ತುಂಬ ಹಿಂಸೆ ಮಾಡುತ್ತೆ. ಅಂದರೆ ಕೆಲಸಕ್ಕೂ ಕಷ್ಟ, ತುಂಬ ಕಡ್ತ, ತುಂಬ ಉರಿ, ತುಂಬ ನೋವು, ರಸ್ಗಿಡೋದು, ಆ ಥರ ಎಲ್ಲ ಆಗುತ್ತೆ. ಸೊ ಬರೀ ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬರೀ ಕಪ್ಪು ಬಿಳಿ ವಿಷಯ ಅಲ್ಲವೇ ಅಲ್ಲ ಈಗ, ಎಸ್ಪೆಷಲಿ ನಮ್ಮ ಸ್ಕಿನ್ ಟೋನ್ಗೆ. ಸೊ ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸೋಕ್ಕೆ ಅಡ್ವೈಸ್ ಮಾಡೇ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾಕೆಂದರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ದರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗಬೇಕು, ಮತ್ತು ಒಳಗಡೆ ನಾವು ತಗೊಳ್ಳೋ ಫುಡ್ಸಿಂದನೂ ಮಾಯಿಶ್ಚರೈಸೇಷನ್ ಆಗಬೇಕು ಅದಕ್ಕೆ. ಅಂದರೆ ಈಗ ತರಕಾರಿ ಹಣ್ಣುಗಳು ಗುಡ್ ಫ್ಯಾಟ್ಸ್ ಏನಂತಂತೀವಿ, ಅಂದರೆ ಘೀ, ಅವಕಾಡೋ, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಅವು ಅದೆಲ್ಲ ನಮಗೆ ಫುಡಲ್ಲಿ ಬರೋ ಥರ ಇರಬೇಕು. ಆವಾಗ ನಮ್ಮ ಸ್ಕಿನ್ನು ಅದೇನು ಕೆಲಸ ಮಾಡೋಕ್ಕಿದೆ ಅದು ಚೆನ್ನಾಗಿ ಕೆಲಸ ಮಾಡ್ಬೋದು, ನಮಗೆ ರಕ್ಷಣೆ ಕೊಡೋಂಥ ಕೆಲಸ.
1: ಇದುವರೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ವೈದ್ಯರನ್ನು ಯಾವಾಗ ಕಾಣಬೇಕು, ಯಾವ ಸಂದರ್ಭದಲ್ಲಿ ಕಾಣಬೇಕು, ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ
0: ನೀವು ವಿಟಿಲಿಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಹೇಳುತ್ತೆ ಎಲ್ಲದಕ್ಕಿಂತ, ಇದೆಲ್ಲ ಯಾವ ಡಾಕ್ಟರಿಗೆ ಕೇಳಿದ್ರು ಅಥವಾ ಇಂಟರ್ನೆಟಲ್ಲಿ ಹೊಡೆದ್ರೂ ಬರುತ್ತೆ ಇದೆಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನೇನು ಹೇಳಕ್ ಬರ್ತೀನಿ ಅಂದರೆ, ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಒಟ್ಟಿಗೆ ಊಟ ಮಾಡೋದ್ರಿಂದ ಹರಡಲ್ಲ, ಮುಟ್ಟೋದ್ರಿಂದ
1: ಹರಡೋದ್ರಿಂದನೂ ಬರೋದಿಲ್ಲ,
0: ಯಾವುದೇ ಥರ ರೀತಿ ಹರಡೋ ಥರ ಕಾಯಿಲೆ ಅಲ್ವೇ ಅಲ್ಲ. ಸೊ
1: ಹಾಗಾಗಿ ಆ ಥರ ಯಾರಾದರೂ ಮನೇಲಾಗಿದ್ರೆ ಅವರನ್ನು ಒಂಥರ ನೋಡೋದು, ಅವ್ರನ್ನ ಮುಟ್ಟಿಸ್ಕೊಳ್ಳದೆ ಇರೋದು, ಆ ಥರದನ್ನೆಲ್ಲ ಮಾಡಬಾರ್ದು.
0: ತಪ್ಪು, ಏನಾಗಿದೆ ಅವರಿಗೆ ಆತ್ಮವಿಶ್ವಾಸ ಬೆಳೆಸೋ ತರ ನಾವು ಹುಡ್ಕೋಬೇಕೆ ಹೊರತು ಯಾವತ್ತು ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ಮಾಡಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ತುಂಬಾ ಧನ್ಯವಾದಗಳು, ಇದುವರೆಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ
1: ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಲೆನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.
1: ಕೋಯಿ ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ಕಾ ನಸೀಬ್.
2: ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬೀಸಾಡುವ ಹಕ್ಕಿಲ್ಲ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
3: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನೂ ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
2: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.
6: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
7: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
8: ನಮಸ್ಕಾರ
7: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
8: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
7: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತೇಳಿ?
8: ನಮ್ಮದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ GDPಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
7: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
8: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 200,000 ಮೆಟ್ರಿಕ್ ಟನ್ ತಲುಪಿದೆ.
7: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
8: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು

0: ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ವಲಯ ಯೋಜನೆ ಅಂತ ಹೇಳಿದರೆ ಅಂದರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನು ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು ನಮ್ಮ ರಾಜ್ಯಗಳಿಗೆ ಅನುಮೋದನೆ ಆಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು, ಎರಡು ಥರದ ಯೋಜನೆ ಇರ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತು ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡ್ತದೆ ಅಂತೇಳಿ.
0: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನು, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂಥವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂಥ ಸಾಧನಗಳಿರ್ಬೋದು ಇದನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ.
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತು ಮೀನನ್ನು ಹಿಡಿದು ತಂದ ರಫ್ತು ಮಾಡಬಹುದಾದಂಥ ಮೀನುಗಳನ್ನು ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜನ್ನು ಸಹ ಈ ಯೋಜನೆಯ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನು, ಅಂದರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನು ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರರಿಗೆ ನಾವು ಹಳೆಯ ಅವರ ಬೋಟನ್ನು ಬದಲಿಗೆ, ಅಂದರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನು ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಆ್ಯಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನು

0: ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ಇಸ್ರೋ ಸಂಸ್ಥೆಯ ಸ್ಯಾಟ್ಲೈಟ್ ಆಧಾರಿತ ಟ್ರಾನ್ಸ್ಪೋಂಡರ್ ಅನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನ ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ, ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜಯ್. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:09:47. 1:10 ಗಂಟೆಗೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ ಮೂರು ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ ಎರಡು ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರ

0: ಬಿಷಪ್ ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15,00,000 ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ದೂರುಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರೀ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3ನೇ ಶ್ರೇಯಾಂಕದ ಲಿಯಾಂಗ್

ಬೇಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ ವೀನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವ

ಬೆಂಗಳೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:20:06. ಚಿತ್ರಗೀತೆಗಳು. ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ ಧನಲಕ್ಷ್ಮಿ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ,

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಜೆ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಶ್ರೀನಿವಾಸ ರಾವ್ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನ ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ ಯುದ್ಧವನ್ನ ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ. ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು, ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿಬಿಟ್ಟು ನನ್ನ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೇನೆ. ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.

ಅರ್ಜುನ, ಹೆಚ್ಚಿನ ಮಾತುಗಳು ಯಾತಕ್ಕೋಸ್ಕರ ಆಡಬೇಕು? ಕೃಷ್ಣನ ದೃಷ್ಟಿಯಲ್ಲಿ ನಾವಿಬ್ಬರೂ ಕೂಡ ಸಮಾನರು. ಕೃಷ್ಣ ನಮಗೂ ಕೂಡ ಆಶ್ರಯವನ್ನು ನೀಡ್ತಕ್ಕಂಥವನು, ನಿಮಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂಥವನು. ಕೃಷ್ಣ ಇದ್ದ ಜಾಗದಲ್ಲಿ ಧರ್ಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಧರ್ಮ ಅಧರ್ಮಗಳ ವಿಷಯ ಇದು ಮಾತು ಈಗ ಬೇಕಾಗಿಲ್ಲ ಅಂಥೇಳಿ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮಕ್ಕಳನ್ನು ಕರೆಸ್ತೇನೆ, ಅವರು ಯಜ್ಞಾಶ್ವವನ್ನು ಕರೆದುಕೊಂಡು ಹೋಗಿದ್ದಾರೆ, ಅವರು ತಂದು ನಿಮಗೆ ಒಪ್ಪಿಸ್ತಾರೆ ಅಂಥೇಳಿ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ. ಚರರನ್ನು ಹೋಗಿ ಅವರು ಮಕ್ಕಳನ್ನು ಕರೆದುಬಿಟ್ಟು ಯಜ್ಞಾಶ್ವವನ್ನು ಕೂಡ ತೆಗೆದುಕೊಂಡು ಬಿಟ್ಟು ಅರ್ಜುನನಿಗೆ ಅಶ್ವವನ್ನು ಒಪ್ಪಿಸಿದ್ದಾರೆ. ಆಮೇಲೆ ಅವರನ್ನು ನಗರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ.

ಚಂದ್ರಹಾಸನಿಗೂ ಅರ್ಜುನನಿಗೂ ಇಬ್ಬರಿಗೂ ಸ್ನೇಹ ಉಂಟಾಯಿತು. ಅವರೆಲ್ಲರನ್ನು ಕರೆದುಕೊಂಡು ನಗರಕ್ಕೆ ಬರ್ತಾ ಇದ್ದಾನೆ ಚಂದ್ರಹಾಸ. ಅವರನ್ನು ಆಧರಿಸ್ತಾ ಇದ್ದಾನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನಂತೆ, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾನಂತೆ. ಮತ್ತು ಎಲ್ಲ ಕುಂತಳದ ಜನರು ಕೂಡ ಈ ಒಂದು ಕೃಷ್ಣನ ದರ್ಶನವನ್ನು ಪಡೆದು ಭಾಗ್ಯಶಾಲಿಗಳಾಗಿದ್ದಾರೆ. ಜೊತೆಗೆ ಕುಂತಳ ನಗರ ಒಳ್ಳೆಯ ತೋರಣಗಳಿಂದ ಗುಡಿಗೋಪುರಗಳಿಗೆ ಸುಣ್ಣವನ್ನು ಬಳಿದುಬಿಟ್ಟು ಅಲಂಕಾರವನ್ನು ಮಾಡಿಸಿದ್ದಾನಂತೆ. ತುಂಬ ಸಂತೋಷದಿಂದ ಕೃಷ್ಣನನ್ನು ಕರೆದುಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಅಪಾರವಾಗಿರ್ತಕ್ಕಂತಹ ವೈಭವ, ಅವನ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅಂತ ಹೇಳಿದರೆ ದೇವೇಂದ್ರನಿಗೆ ಸಮಾನವಾಗಿರ್ತಕ್ಕಂತಹ, ಇದೇನು ದೇವಲೋಕ ಇಲ್ಲಿ ಇಳಿದಿದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ದೇವೇಂದ್ರನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ ಚಂದ್ರಹಾಸ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂದು ಚಂದ್ರಹಾಸನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ.

ಚಂದ್ರಹಾಸನ ಆಶ್ರಯದಲ್ಲಿರ್ತಕ್ಕಂತಹ ಎಲ್ಲ ಪುರಜನರು ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಅವನ ಕಂದರ್ಪನ ತಾತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ಕೃಷ್ಣನ ದರ್ಶನದಿಂದ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ, ಕೃತಕೃತ್ಯರಾಗಿದ್ದಾರೆ. ಜೊತೆಗೆ ಆ ದುಷ್ಟಬುದ್ಧಿ ಏನು ಇವನಿಗೆ ತೊಂದರೆಯನ್ನು ಕೊಟ್ಟಿದ್ದ ಅವನು ಕೂಡ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಕೃಷ್ಣನ ದರ್ಶನಕ್ಕೆ ತನ್ನ ಮಗನೊಡನೆ ಅವನನ್ನೂ ಕೂಡ ಕರೆದುಕೊಂಡ್ಬಿಟ್ಟು ಕೃಷ್ಣನ ದರ್ಶನವನ್ನು ಮಾಡಿದ್ದಾನಂತೆ. ಎಲ್ಲ ಪಾಪವೂ ಕೂಡ ತೊಳೆದು ಹೋಗ್ಬಿಟ್ಟಿದೆ. ದುಷ್ಟಬುದ್ಧಿಗೆ ಅವನು ಮಾಡಿರ್ತಕ್ಕಂತಹ ಪಾಪ ಎಲ್ಲವೂ ಕೂಡ ಈ ಕೃಷ್ಣನ ದರ್ಶನದಿಂದ ಹೊರಟು ಹೋಗಿದೆ. ಗಾಲವನನ್ನು ಕರೆಸಿದ್ದಾರೆ. ಅಸುರ ಮರ್ದನ ಕೃಷ್ಣನನ್ನು ಕರೆದಿದ್ದಾನೆ. ತಂದು ಒಳ್ಳೆಯ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟು ಅವರ ಪಾದಾರವಿಂದಗಳನ್ನು ತೊಳೆದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಭಕ್ತಿಭಾವದಿಂದ ತುಂಬ ಸಂತೋಷದಿಂದ ಚಂದ್ರಹಾಸ ಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾ ಇದ್ದಾನೆ.

ಆಗ ಚಂದ್ರಹಾಸ ಪ್ರೀತಿಯಿಂದ ಕೃಷ್ಣನನ್ನ ಕರೆಸ್ಬಿಟ್ಟು ಪೂಜೆಯನ್ನ ಮಾಡಿಬಿಟ್ಟು ತನ್ನ ಸಮಸ್ತ ರಾಜ್ಯವನ್ನು ಕೂಡ ಕೃಷ್ಣನ ಪಾದಾರವಿಂದಗಳ ಮೇಲೆ ಅರ್ಪಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಈ ರಾಜ್ಯ ಪ್ರಾಪ್ತಿಯಾಗಿರ್ತಕ್ಕಂತಹದ್ದು ಕೂಡ ಕೃಷ್ಣನ ಭಕ್ತಿಯಿಂದಲೇ, ಇದೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಭಾವದಿಂದ ರಾಜ್ಯವನ್ನು ಕೊಟ್ಟಿದ್ದಾನೆ ಕೃಷ್ಣನಿಗೆ. ಅವನ ಪಾದಾರವಿಂದಗಳ ಮೇಲೆ ಸಮಸ್ತ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನು ಕೂಡ ಚಂದ್ರಹಾಸ ಕೊಟ್ಟುಬಿಟ್ಟ. ಆಗ ಕೃಷ್ಣ ಏನು ಮಾಡ್ದ, ಪಾರ್ಥನನ್ನು ಕರೆದುಬಿಟ್ಟು ಅವನೊಡನೆ ಸಮಾಲೋಚನೆಯನ್ನು ಮಾಡಿ ಈ ರಾಜ್ಯ ವಿಷಯಕುಮಾರ ವಿಷಯ ಮಗನಾಗಿರ್ತಕ್ಕಂತಹ ಅವನಿಗೆ ಈ ರಾಜ್ಯ ಸೇರ್ತಕ್ಕಂತಹದ್ದು ಅಂತ ಹೇಳಿ ರಾಜ್ಯವನ್ನು ವಿಷಯ ಮಗನಿಗೆ ಕೊಟ್ಟುಬಿಟ್ಟು, ಆಗ ಚಂದ್ರಹಾಸ ಖ್ಯಾತವಾಗಿರ್ತಕ್ಕಂತಹ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಎಲ್ಲ ಸುವಸ್ತುಗಳು ಒಳ್ಳೆಯ ವಸ್ತುಗಳು ಅದನ್ನು ಹಸ್ತಿನಾಪುರಕ್ಕೆ ಕಳಿಸ್ಕೊಟ್ಟಿದ್ದಾನಂತೆ, ಧರ್ಮರಾಜನ ಯಜ್ಞಕ್ಕೆ ಅದನ್ನು ಕಳಿಸ್ಕೊಟ್ಟಿದ್ದಾನೆ. ಹೀಗೆ ಅವರು ಸತ್ಕೃತನಾಗ್ಬಿಟ್ಟು ಅಲ್ಲಿ ಇದ್ದಾನೆ ಈ ಭೂಪತಿ. ಅವನ ರಾಜ್ಯದಲ್ಲಿ ಕೃಷ್ಣ ಅರ್ಜುನರು ಕೂಡ 3 ದಿವಸ ಇದ್ರಂತೆ. 3 ದಿವಸ ಅಲ್ಲಿ ಇದ್ದು ಬಿಟ್ಟು ಅವನ ಆತಿಥ್ಯವನ್ನು ಸ್ವೀಕರಿಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ.

0: സുഖമിപ്പുതോ എന്നിരിസി നിജതനയരം ശരദിഗണയപ്പ വാഹിനിയുടനെ പുറമട്ടനോ ആ ചന്ദ്രാസനർജുനന കൂടെ.
1: ಕೃಷ್ಣನ ದರ್ಶನದಿಂದ ಹರ್ಷಗೊಂಡಿರ್ತಕ್ಕಂತಹ ಚಂದ್ರಹಾಸ ತನ್ನ ಮಕ್ಕಳನ್ನ ಕರೆದಿದ್ದಾನೆ. ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ಅಪ್ಪ ಮಕ್ಕಳಿರ, ನನಗೆ ವಯಸ್ಸಾಯಿತು, ಹೆಚ್ಚು ದಿವಸ ನಾನು ಇನ್ನು ಬದುಕೋದಿಲ್ಲ. ನನಗೆ ಈ ಕೃಷ್ಣನ ದರ್ಶನದಿಂದ ಮೋಕ್ಷ ಅನ್ನತಕ್ಕಂತಹದ್ದು ನಿಶ್ಚಯ. ಆದ್ದರಿಂದ ಈ ರಾಜ್ಯವನ್ನು ನೀವೇ ಪಾಲಿಸಬೇಕು, ಈ ಜನರನ್ನ ಈ ರಾಜ್ಯವನ್ನು ನೀವು ನೋಡಿಕೊಳ್ಬೇಕು, ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ನಾನು ಯಜ್ಞಕ್ಕೆ ಹೋಗ್ತೇನೆ, ಧರ್ಮರಾಜನ ಯಜ್ಞವನ್ನು ದರ್ಶನ ಮಾಡ್ತೇನೆ, ನಂತರ ನಾನು ಮತ್ತೆ ನಗರಕ್ಕೆ ಬರೋದಿಲ್ಲ, ನಾನು ಅರಣ್ಯಕ್ಕೆ ಹೋಗಿ ಆ ಭಗವಂತನ ಕೃಷ್ಣನ ಒಂದು ತಪಸ್ಸನ್ನು ನಾನು ಮಾಡ್ತೇನೆ, ನನಗೆ ನಿಶ್ಚಯ ಮೋಕ್ಷ ಅನ್ನತಕ್ಕಂಥದ್ದು, ಮತ್ತೆ ನಾನು ನಗರಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಪಾರ್ಥನ ಸೈನ್ಯದೊಡನೆ ಚಂದ್ರಹಾಸ ಹೊರಟಿದ್ದಾನೆ.
0: ಪುತ್ರ ಸಂಪದಂ

ಆಗ ಕೃಷ್ಣ ಚಂದ್ರಹಾಸನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಚಂದ್ರಹಾಸನ ಕಥೆಯನ್ನು ಕೇಳಿದವರಿಗೆ ಪುತ್ರ ಸಂಪತ್ತು ಉಂಟಾಗುತ್ತೆ, ಮತ್ತೆ ಆಯುಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಆ ಭಗವಂತನ ದೃಢ ಭಕ್ತಿ ಉಂಟಾಗುತ್ತೆ. ಚಂದ್ರಹಾಸನ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿ ಉಂಟಾಗಲಿ ಅಂಥೇಳಿ ಅವನಿಗೆ ವರವನ್ನು ಕೊಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೊತೆಗೆ ಅವನನ್ನು ಕೂಡ ಕರೆದುಕೊಂಡು ಮತ್ತೆ ಹೊರಟಿದ್ದಾರಂತೆ, ಬೇರೆ ಬೇರೆ ಆ ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಆ ಕುದುರೆಗಳನ್ನು ತಡೆಯುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ. ಎಲ್ಲ ರಾಜ ಮಹಾರಾಜರು ಕೂಡ ಆ ಅರ್ಜುನನ ಸೈನ್ಯ ಬಂದಿದೆ ಅಂತ ಹೇಳಿದರೆ ಹೆದರ್ಕೊಂಡ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಸಂಪತ್ತನ್ನು ಆ ಯಜ್ಞಕ್ಕೋಸ್ಕರ ನೀಡಿಬಿಟ್ಟು ಅವರೂ ಕೂಡ ಈ ಅರ್ಜುನನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರ್ಜುನನೊಡನೆ ಸೇರ್ತಾ ಇದ್ದಾರೆ. ಹೀಗೆ ಕುದುರೆ ಮುಂದೆ ಮುಂದಕ್ಕೆ ಹೋಗ್ತಾ ಇದೆ, ಸಮುದ್ರದ ತೀರಕ್ಕೆ ಬಂದಿದೆ.

ಆಗ ಹೇಳ್ತಾ ಇದ್ದಾರೆ ಜನ್ಮೇಜಯ, ಏನು ಆಶ್ಚರ್ಯ, ಎಲ್ಲ ರಾಜ್ಯಗಳನ್ನು ಕೂಡ ಗೆದ್ದುಬಿಟ್ಟು ಅರ್ಜುನ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಸಮುದ್ರದ ತೀರಕ್ಕೆ ಬಂದಿದ್ದಾರೆ, ಉತ್ತರದ ಸಮುದ್ರ. ಆ ಸಮುದ್ರದ ತೀರದಲ್ಲಿ ಕುದುರೆ ನಿಂತು ಬಿಟ್ಟಿದೆ. ಮುಂದಕ್ಕೆ ಏನ್ ಮಾಡಬೇಕು, ಹೇಗೆ ಹೋಗ್ಬೇಕು ಅನ್ನತಕ್ಕಂಥ ಉಪಾಯ ಕಾಣ್ತಾ ಇಲ್ಲ. ಆಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಕೃಷ್ಣ ಮುಂದಕ್ಕೆ ಉಪಾಯ ಏನು? ಈ ಒಂದು ಸೇನೆಯನ್ನ ತೆಗೆದುಕೊಂಡು ನಾವು ಈ ಸಮುದ್ರವನ್ನು ದಾಟೋದು ಹೇಗೆ? ಯಾವ ರೀತಿ ಮುಂದಕ್ಕೆ ನಮ್ಮ ಪ್ರಯಾಣ ಆಗಬೇಕು? ಯಾವ ರಾಜ್ಯದ ಮೂಲಕ ನಾವು ಮುಂದಕ್ಕೆ ಹೋಗಬೇಕು? ಯಾವ ದೇಶವನ್ನು ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಆಗ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಏನು ಮಾಡೋದು ಅಂತಲೇ ದಿಕ್ಕು ತೋಚ್ತಾ ಇಲ್ಲ. ಆ ಕೃಷ್ಣನ ಮಾರ್ಗದರ್ಶನವೇ ನಮಗೆ ಬೇಕು ಈಗ ಅಂಥೇಳಿ ಅವರೆಲ್ಲರೂ ಕೂಡ ಕೇಳ್ತಾ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದಕ್ಕೆ ಹೇಗೆ, ನಮಗೆ ಯಾವ ಗತಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ.

0: ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನು ಯೋಚನೆ ಮಾಡಬೇಡಿ.
1: ಶುಭ್ರವಾಹನ ಮಯೂರ ಧ್ವಜ ಪ್ರದ್ಯುಮ್ನ ಭಬ್ರುವಾನ ಹಂ

ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆಯನ್ನು ಮಾಡಬೇಡಿ, ಇವರಿಗೆ ಆ ಸಮುದ್ರದ ಮೇಲೆ ನಡೆಯುವಂತಹ ದುರ್ಗತಿ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಅರ್ಜುನ, ಮಯೂರ ಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಇದರಲ್ಲ, ಇವರ ರಥಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೂರ್ಯನಂತೆ ಸೂರ್ಯ ಎಲ್ಲಿ ಬೇಕಾದರೂ ಚಲಿಸ್ತಾನೆ, ಅದೇ ರೀತಿಯಾಗಿ ಇವರ ರಥಗಳಿಗೂ ಕೂಡ ಚಲಿಸುವಂತಹ ಶಕ್ತಿ ಬಂದಿದೆ. ಅಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ನೀವೇನು ಯೋಚನೆಯನ್ನು ಮಾಡಬೇಡಿ, ಇದರ ಮೇಲೆ ಪ್ರಯಾಣವನ್ನು ಸಮುದ್ರದ ಮೇಲೆ ಮಾಡಬಹುದು. ಇವರ ರಥಗಳು ನೀರಿನ ಮೇಲೂ ಕೂಡ ಓಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತಹದ್ದು ಅಂತ ಹೇಳಿ ರುಕ್ಮಿಣಿ ಮುಖ ಪಂಕಜ ಭ್ರಮರನು, ರುಕ್ಮಿಣಿಯನ್ನು ಯಾವಾಗಲೂ ಕೂಡ ಪ್ರೇಮದಿಂದ ನೋಡತಕ್ಕಂತಹ ಆ ಒಂದು ಭ್ರಮರದಂತೆ, ದುಂಬಿಯಂತೆ ಈ ಕೃಷ್ಣ ಹೇಳ್ತಾ ಇದ್ದಾನೆ. ಏನು ಯೋಚನೆಯನ್ನು ಮಾಡಬೇಡಿ, ಇವರ ರಥಗಳು ನೀರಿನ ಮೇಲೆ ಹೋಗ್ತಕ್ಕಂತಹ ಶಕ್ತಿ ಪಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ.

ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆ ಕುದುರೆಗಳು ಎಲ್ಲವೂ ಕೂಡ ವೇಗದಿಂದ ರಥ ಹೋಗಿದೆ, ಅವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಕಣ್ಣುಗಳನ್ನು ಮುಂಚಿಕೊಂಡಿದ್ದಾನಂತೆ, ತಪಸ್ಸನ್ನ ಮಾಡ್ತಾ ಇದ್ದಾನೆ, ಯೋಗದಿಂದ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇವನು ಅವನ ದೇಹ ಛಿದ್ರ ಛಿದ್ರವಾಗಿ ಹೋಗ್ಬಿಟ್ಟಿದೆಯಂತೆ. ಆ ರೀತಿಯಾಗಿ ಎಲ್ಲ ತೊಗಲು ಏನು ಚರ್ಮ ಇದೆ ಅದು ಒಣಗಿ ಒಣಗಿ ಕೊಳತು ಅದೇ ಮತ್ತೆ ಅಂಟ್ಕೊಳ್ತಾ ಇದೆಯಂತೆ. ಆ ರೀತಿಯಾಗಿ ಅವನ ದೇಹ ಇದೆ. ಅವನು ಆ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಜೊತೆಗೆ ಒಂದು ಆಲದ ಎಲೆಯನ್ನ ತನ್ನ ತಲೆಯನ್ನು ಮುಚ್ಚಿಕೊಂಡ್ಬಿಟ್ಟು ತನ್ನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ದೇಹವನ್ನು ಹೊಂದಿರತಕ್ಕಂತಹ ಅಶಾಶ್ವತವಾಗಿರ್ತಕ್ಕಂತಹ ದೇಹ ಇದು. ಇದಕ್ಕೆ ನಾವು ಯಾಕೆ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅವನು ಆ ರೀತಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಆ ಅರ್ಜುನಾದಿಗಳು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಚಂದನವನ್ನು ಆ ರಥವನ್ನು ಎಳೆದುಬಿಟ್ಟು ಬಂದು ಮಾತನಾಡಿಸ್ತಾ ಇದ್ದಾರೆ ಭಗದಾಲಭ್ಯರನ್ನು.

ರಥವನ್ನು ಹಿಡಿದು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಭಗದಾಲಭ್ಯ ಮುನಿಗಳನ್ನು ಮಾತನಾಡ್ತಾ ಇದ್ದಾರೆ. ವಿನಯದಿಂದ ಅವರನ್ನು ಎಬ್ಬಿಸಿಬಿಟ್ಟು ಕಣ್ಣು ತೆರೆದು ನೋಡ್ತಾ ಇದ್ದಾರಂತೆ. ಭಗದಾಲಭ್ಯರು ನೋಡ್ತಾ ಇದ್ದಾರೆ, ಈ ಪುರುಷೋತ್ತಮ ಇವನು

ಕಣಕಾಲ ಜೀವನವನ್ನು ಮಾಡ್ತಕ್ಕಂಥವ್ರು. ಇವರ ಆಯುಷ್ಯ ತುಂಬ ಚಿಕ್ಕದು. ಅವರು ಇಲ್ಲಿಗೆ ಬಂದುಬಿಟ್ಟು ನನ್ನನ್ನು ಎಸರಿಸ್ತಾ ಇದ್ದಾರಲ್ಲ ಈ ಮನುಷ್ಯರು ಅಂತ ಹೇಳಿ ನೋಡ್ತಾ ಇದ್ದಾನೆ. ಇನ್ನು ನನಗೆ ಇಲ್ಲಿಯೂ ಕೂಡ ಅವಕಾಶವಿಲ್ಲ, ಇಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಯಾರೂ ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಅಲ್ಪಾಯುಷ್ಯವನ್ನು ಇಲ್ಲಿ ಕಳೆದುಬಿಟ್ಟು ಆ ಭಗವಂತನ ಸಾನ್ನಿಧ್ಯವನ್ನು ಸೇರ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದೆ. ಇಲ್ಲೂ ಕೂಡ ಈ ಮನುಷ್ಯರು ಬಂದುಬಿಟ್ಟು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಅಲ್ಪವಾಗಿರ್ತಕ್ಕಂತಹ ಆಯುಷ್ಯದಲ್ಲಿ ನಾನು ಯಾವ ರೀತಿ ನಾನು ತಪಸ್ಸನ್ನು ಮಾಡಲಿ ಅಂಥೇಳಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಅರ್ಜುನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ.

ಅರ್ಜುನ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಭಗದಲಭ್ಯ ಮುನಿಗಳನ್ನ. ಏನು ಈ ರೀತಿ ನಿಮ್ಮ ಮೊಣಕಾಲಿನ ಹತ್ತಿರ ಹುತ್ತುಗಳು ಬೆಳೆದಿದೆ, ದೊಡ್ಡದಾಗಿರ್ತಕ್ಕಂತಹ ಒಂದು ವೃಕ್ಷ ಬೆಳೆದಿದೆ, ಅದರ ಮೇಲೆ ಆ ಹಕ್ಕಿಗಳು ಗೂಡನ್ನು ಕಟ್ಕೊಂಡು ಚಿಲಿಪಿಲಿ ಗಾನವನ್ನು ಮಾಡ್ತಾ ಇದೆ, ಕಾಡು ಮೃಗಗಳು ಬಂದುಬಿಟ್ಟು ನಿಮ್ಮ ಮೈಯನ್ನು ತಿಕ್ತಾ ತಮ್ಮ ಒಂದು ತೀಡೆಯನ್ನು ತೀರಿಸ್ಕೊಳ್ತಾ ಇದೆ, ಈ ರೀತಿ ಮೈಯನ್ನು ಉಜ್ಜಿಕೊಳ್ತಾ ಇದೆಯಲ್ಲ, ಏನು ಇದು ಆಶ್ಚರ್ಯ? ಒಂದು ಮನೆಯನ್ನು ಒಂದು ಆಶ್ರಮವನ್ನು ಕಟ್ಟಿಕೊಳ್ಳದೆ ನೀವು ಈ ರೀತಿ ಇದ್ದೀರಲ್ಲ, ಹುತ್ತುಗಳು ಬೆಳೆದಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ಎಲ್ಲವೂ ಕೂಡ ನಿಮ್ಮ ಮೈ ಮೇಲೆ ಹರಿದಾಡ್ತಾ ಇದೆ, ಪಕ್ಷಿಗಳು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತಾ ಇದೆ, ಹೀಗೆ ಇದ್ದೀರಲ್ಲ, ಆಶ್ರಮವನ್ನು ಕಟ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡದೆ ಕೈಯಲ್ಲಿ ಒಂದು ಎಲೆಯನ್ನು ಹಿಡಿದುಬಿಟ್ಟು ಈ ರೀತಿ ತಪಸ್ಸನ್ನು ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ,

ಅರ್ಜುನನ ಮಾತನ್ನ ಕೇಳಿಬಿಟ್ಟು ಮಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಸ್ತ್ರೀ ಪರಿಗ್ರಹ ಅನ್ನತಕ್ಕಂತಹದ್ದು, ಮನೆ ಮಡದಿ ಅನ್ನತಕ್ಕಂತಹದ್ದು ಎಲ್ಲರನ್ನು ಕೂಡ ದುಃಖಕ್ಕೆ ಈಡು ಮಾಡಿಬಿಡುತ್ತೆ. ದುಃಖದ ಒಂದು ಸಾಗರದಲ್ಲಿ ಅವರನ್ನ ಮುಳುಗಿಸಿಬಿಡುತ್ತೆ ಈ ಸಂಸಾರ ಅನ್ನತಕ್ಕಂತಹದ್ದು. ಯಾಕೆ ಅಂತ ಹೇಳಿದ್ರೆ, ಸಂಸಾರವನ್ನು ಕಟ್ಕೊಂಡವನು ತನ್ನ ಹೆಂಡತಿ ಮಕ್ಕಳನ್ನ ಪೋಷಿಸೋದಕ್ಕೋಸ್ಕರ ಕೃತ್ಯಾಕೃತ್ಯಗಳನ್ನ ಎಣಿಸೋದಿಲ್ಲ, ಪಾಪ ಪುಣ್ಯಗಳನ್ನ ಎಣಿಕೆ ಮಾಡೋದಿಲ್ಲ. ಅಧರ್ಮವಾಗಲಿ ಧರ್ಮವಾಗಲಿ ಯಾವ ರೀತಿ ಹಣವನ್ನ ಸಂಪಾದನೆ ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಕುಕೃತಿಗಳನ್ನು ಕೂಡ ಮಾಡಿಬಿಡ್ತಾನೆ, ತನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡತಕ್ಕಂತಹ ಸಂದರ್ಭ ಬಂದುಬಿಡುತ್ತೆ ಮನುಷ್ಯನಿಗೆ, ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಕನಸಿನ ಸಾಮ್ರಾಜ್ಯವನ್ನು ಕೊಟ್ಕೊಂಡು ಅಧೋಗತಿಗೆ ಬೀಳ್ತಾನೆ. ಜನನ ಮರಣಗಳ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮವನ್ನು ಪಡೆದುಬಿಟ್ಟು ಅನೇಕ ಪಾಪ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನಾನು ಈ ತಪಸ್ಸನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಮೋಕ್ಷದ ದಾರಿಯನ್ನು ಯಾರು ಹುಡುಕ್ತಾರೆ ಅವರಿಗೆ ಸಂಸಾರ ಅನ್ನತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಹೇಳ್ತಾ ಇದ್ದಾರೆ ಭಗದಾಲಭ್ಯ ಮುನಿಗಳು, ಅಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಆಸೆ ಉಂಟಾಗುತ್ತೆ, ಅವರನ್ನ ಸಾಕೋದಕ್ಕೋಸ್ಕರ ಹೇಗೆ ಸಂಪಾದನೆ ಮಾಡಲಿ ಎನ್ನತಕ್ಕಂತಹ ವಿವೇಚನೆ. ಭೂಮಿ ಬೇಕು, ಬೆಳೆ, ಹಣ, ಗೋಶಾಲೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡು ಅವನು ಇದನ್ನು ಹೇಗೆ ರಕ್ಷಿಸಲಿ, ಈ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೆ. ವೇದ ಶಾಸ್ತ್ರ ಪಠಣ ಅನ್ನತಕ್ಕಂಥದ್ದು ಅವನಿಗೆ ಚಿಂತೆಯೇ ಬರೋದಿಲ್ಲ, ಆ ರೀತಿ ಅವನು ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹೇಗೆ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ಳಿ, ಹೇಗೆ ಈ ನನ್ನ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳಿ ಎನ್ನತಕ್ಕಂತಹ ಅಧರ್ಮ ಮಾರ್ಗವನ್ನು ಹುಡುಕ್ತಾ ಹುಡುಕ್ತಾ ಚಿಂತಿಸಿ ಅಧರ್ಮ ಮಾರ್ಗದಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಆದ್ದರಿಂದ ಈ ಆಸೆ ಎನ್ನತಕ್ಕಂಥದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಭಗದಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

ಮಗದಲ್ಲೊಬ್ಬರು ಹೇಳ್ತಾ ಇದ್ದಾರೆ, ಆ ಪಾರ್ಥನಿಗೆ ಮಡದಿ ಮಕ್ಕಳು ಅನ್ನತಕ್ಕಂತಹ ಒಂದು ಆಸೆಯಿಂದ ಎಲ್ಲವೂ ಕೂಡ ಕೆಟ್ಟ ಹೋಗ್ಬಿಡುತ್ತೆ, ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಆದ್ದರಿಂದ ನಾನು ಆಶ್ರಮವನ್ನೂ ಕೂಡ ಕಟ್ಕೊಳ್ಳಲಿಲ್ಲ, ಮನೆಯನ್ನು ಕಟ್ಟಲಿಲ್ಲ, ವಿವಾಹವನ್ನು ಮಾಡಿಕೊಳ್ಳಲಿಲ್ಲ. ಇದು ಅಳಿದು ಹೋಗುವಂತಹ ಶರೀರ, ಇವತ್ತು ಇರುತ್ತೆ ನಾಳೆ ಬಿದ್ದು ಹೋಗುತ್ತೆ. ಆದ್ದರಿಂದ ನಾನು ಈ ತರಗು ಎಲೆಯನ್ನು ಒಂದು ಎಲೆಯನ್ನು ಹಿಡಿದುಬಿಟ್ಟು ನಾನು ಹೊತ್ತನ್ನು ಕಳೀತಾ ಇದ್ದೇನೆ, ಅಲ್ಪಾಯುಷ್ಯ ನನಗೆ, ಆದ್ದರಿಂದ ನಾನು ಹೀಗೆ ಇದ್ದೇನೆ ಎಂದಾಗ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ ಅರ್ಜುನ. ಅಲ್ಲ, ನಿಮ್ಮಂತಹ ಮಹಾತ್ಮರು ನಿಮ್ಮಂತಹ ಮುನಿಗಳು ಅಲ್ಪಾಯುಷ್ಯ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯವಾಗ್ತಾ ಇದೆ. ಶಿವಶಿವ, ನಿಮ್ಮ ಆಯುಷ್ಯ ಎಷ್ಟಾಯಿತು, ಎಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂತ ಹೇಳಿ, ಈ ನಿಮ್ಮ ತಲೆಯ ಮೇಲೆ ಈ ಎಲೆ ಎಷ್ಟು ದಿನದಿಂದ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ.

ಆಗ ಬಗದಾರಬ್ಬಿರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ. ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು, ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪಾಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಭಗದಾಲಭ್ಯರು ಇದು ಅಲ್ಪಾಯುಷ್ಯ ಅಂತ ಹೇಳಿದ್ದಾರೆ. ತಪಸ್ಸಿಗೋಸ್ಕರ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರುನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ದಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪ್ಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್, ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ, ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು, ಹಣ್ಣು, ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19ರವರೆಗೆ ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು, ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ಕೆಜಿಯಷ್ಟು ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು, ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ 4 ಬಂದು ನಾಡ ಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್.

ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿಯವರ ಹಿರಿಯ ಅಣ್ಣ ಇವ್ರ ಮೇಲೆ ಆಸೆ ಗೋಪುರನೇ ಕಟ್ಕೊಂಡಿದ್ರು. ಅವ್ರು ಸ್ವಲ್ಪ ಆಸೆ, ಧನ, ಕೀರ್ತಿ, ಪದವಿ ಇವುಗಳ ಆಸೆ ತುಂಬ ಜಾಸ್ತಿ ಇತ್ತು. ಆದರೆ ವಿಶಾಲ ಹೃದಯ, ತಮ್ಮನಿಗೆ ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಎಲ್ಲವೂ ಇತ್ತು. ಆತ ಏನು ಅಂದ್ಕೊಂಡಿದ್ರು ಅಂದರೆ ಅವರ ಸ್ನೇಹಿತರ ಮೂಲಕ ಸಾಕಷ್ಟು ಮೊಕದ್ದಮೆಗಳು ಬರಬಹುದು, ಇವರಿಗೆ ವಕೀಲಿ ವೃತ್ತಿಯಿಂದ ಹೆಚ್ಚು ಸಂಪಾದನೆ ಮಾಡಬಹುದು ಅಂತೆಲ್ಲ ಮಾಡಿ, ಹೇಗೋ ತಮ್ಮ ಬ್ಯಾರಿಸ್ಟರ್ ಆಗಿ ಬಂದಿದ್ದಾನಲ್ಲ, ಇನ್ನೇನು ದುಡ್ಡಿಗೆ ಕೊರತೆ ಇಲ್ಲ ಅಂತ ಹೇಳಿ ಸಂಸಾರದ ವೆಚ್ಚ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ರಂತೆ. ಸಾಮಾನ್ಯವಾಗಿ ಆದಾಯ ಬಂದ ಮೇಲೆ ವೆಚ್ಚ ಹೆಚ್ಚಿಗೆ ಮಾಡಬೇಕು, ಆದಾಯ ಬರುತ್ತೆ ಅಂದ್ಕೊಂಡು ಇವ್ರು ಖರ್ಚು ಹೆಚ್ಚಿಗೆ ಮಾಡಿಬಿಟ್ಟಿದ್ರು. ಇನ್ನೊಂದು ಏನಾಗಿತ್ತು, ಇವ್ರು ಬರೋ ಹೊತ್ತಿಗೆ ಎರಡು ಗುಂಪಿತ್ತಲ್ಲ ಇವರಲ್ಲಿ, ಇವನು ಪರದೇಶಕ್ಕೆ ಹೋಗಿದ್ದಾನೆ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಒಂದು ಗುಂಪಿತ್ತು, ಪರವಾಗಿಲ್ಲ ಅನ್ನೋರೊಂದು ಗುಂಪಿತ್ತು. ಆದರೂ ಒಂದು ಪಂಗಡ ಗಟ್ಟಿಯಾಗಿ ಇವ್ರ ಮನೆ ಹೊರಗೆ ಇಡಬೇಕು ಅಂತ ಹೇಳಿದರು. ಅದಕ್ಕೆ ಪ್ರಾಯಶ್ಚಿತ್ತ ಅಂಥೇಳಿ ಪವಿತ್ರ ನದಿ ಸ್ನಾನ ಮಾಡಿಸಿದ್ರು. ರಾಜಕೋಟ್ ಒಳಗೆ ಇವ್ರ ಜಾತಿಯವ್ರಿಗೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿದ್ರಂತೆ. ಗಾಂಧೀಜಿಗೆ ಇಷ್ಟ ಇಲ್ಲ ಅದು, ಆದರೆ ಏನು ಮಾಡೋದು, ಅಣ್ಣನ ಪ್ರೀತಿಗೋಸ್ಕರ ಮಾಡಿದರು. ಯಂತ್ರದ ಹಾಗೆ ಅವನೇನು ಹೇಳಿದ್ರು ಮಾಡಿದರು. ಯಾರು ಬಹಿಷ್ಕಾರ ಹಾಕಿದ್ರೋ ಅವ್ರ ಪಂಗಡವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಗಾಂಧೀಜಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಕೋಪನೂ ಇಲ್ಲ, ಸಿಟ್ಟು ಇಲ್ಲ. ಕೆಲವರಿಗೆ ಇವ್ರ ಮೇಲೆ ತಿರಸ್ಕಾರ ಇದೆ ಅಂತ ಗೊತ್ತಿತ್ತು, ಆದರೂ ಕೂಡ ಅವ್ರ ಮನಸ್ಸಿಗೆ ಒಂಚೂರು ನೋವಾಗದ ಹಾಗೆ ನಡ್ಕೊಂಡೆ ಅಂತ ಗಾಂಧೀಜಿ ಹೇಳ್ತಾರೆ. ಕೆಲವರು ಹೇಳಿದ್ರಂತೆ, ಹೊರಗಡೆ ಗೊತ್ತಾಗಲಾರ್ದಂಗೆ ಮಾಡಿಬಿಡೋಣ, ಬರ್ತೀವಿ ನಾವೆಲ್ಲ ನಿಮ್ಮ ಮನೆಗೆ, ಅದು ಯಾರು ಇಲ್ದಾಗ ಬನ್ನಿ ಅಂತ. ಅಂದರೆ ರಹಸ್ಯದಲ್ಲಿ ಬಹಿಷ್ಕಾರ ನಿಯಮ ಮುರಿಯೋದಕ್ಕೆ ಅವ್ರು ಸಿದ್ಧರಾಗಿದ್ದರು. ಗಾಂಧೀಜಿ ಹೇಳಿದರು, ಹಂಗಾಗೋಲ್ಲ, ಯಾವ ಕಾರ್ಯವನ್ನು 4 ಜನರ ಎದುರಿಗೆ ಮಾಡೋಕ್ಕಾಗೋದಿಲ್ವೋ ಅದನ್ನು ರಹಸ್ಯದಲ್ಲಿ ಮಾಡಬಾರ್ದು ಅಂತ ಅವ್ರ ಥಿಯರಿ. ಹೀಗೆ ಪ್ರಾಮಾಣಿಕ ನಡತೆಯಿಂದಾಗಿ ಎಷ್ಟೋ ಸಲ ಸಂಬಂಧಿಕರನ್ನು ಕಳ್ಕೋಬೇಕಾಗಿ ಬಂತು. ಆದರೆ ಒಂದು ವಿಷಯ, ತಾನು ಲಂಡನ್ನಲ್ಲಿದ್ದಾಗ ಹೆಂಡತಿ ಜೊತೆಗೆ ತನ್ನ ಸಂಬಂಧ ಹೇಗಿರಬೇಕು ಅಂತ ಪ್ರಯತ್ನ ಮಾಡಿದರೂ ಹಂಗಾಗಲೇ ಇಲ್ಲ. ಆಕೆ ವಿಷಯದೊಳಗೆ ಇನ್ನೂ ಅಸೂಯ ಬುದ್ಧಿ ಇತ್ತು, ಸಂದೇಹ, ಗೊಣಕಾಟ ಇದ್ದೇ ಇತ್ತು. ತನ್ನ ಮನಸ್ಸು ಇದ್ದದ್ದನ್ನು ಆಕೆ ಮೇಲೆ ಹೇರಬೇಕು, ಆಕೆ ಓದೋದನ್ನು ಕರಿಬೇಕು, ಬರೆಯೋದನ್ನು ಕಲಿಬೇಕು, ಪಾಠ ಹೇಳ್ಕೊಡ್ಬೇಕು ಅಂದ್ಕೊಂಡ್ರು. ಆದರೆ ಅವರ ವಿಷಯಾಸಕ್ತಿಯಿಂದಾಗಿ ಅದು ಯಾವುದೂ ಸಾಧ್ಯ ಆಗಲಿಲ್ಲ. ಈ ದೋಷದ ಫಲ, ಗಾಂಧೀಜಿಯವರ ದೋಷದ ಫಲವನ್ನು ಪಾಪ ಕಸ್ತೂರ್ಬಾ ಹೊರಬೇಕಾಯಿತು. ಎಲ್ಲಿವರೆಗೆ ಹೋಯ್ತು ಅಂದರೆ, ಒಂದು ಸಲ ಆಕೆನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ತವ್ರ ಮನೆ ಕಳಿಸ್ಬಿಡ್ತಾರೆ, ಅಲ್ಲೇ ಇರು ಅಂಥೇಳಿ. ಆಕೆ ಹತ್ತು ಹತ್ತು ಸುಸ್ತಾಗಿ ದುಃಖ ಪಟ್ಟ ಮೇಲೆ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರ್ತಾರೆ. ಅದೆಲ್ಲ ಅವಿವೇಕ ಅಂತ ಗೊತ್ತಾದದ ನಂತರ. ಮಕ್ಕಳು ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಇವ್ರ ಮಗ ಈಗಾಗಲೇ 4 ವರ್ಷದವನಾಗಿದ್ದ, ಅವನ ಕಣ್ಣೆದುರಿಗೆ ಇಟ್ಕೊಂಡು ವ್ಯಾಯಾಮ ಗ್ಯಾಮ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ, ಉಳಿದ ಮಕ್ಕಳನ್ನೆಲ್ಲ ಸೇರಿಸ್ಕೋಬೇಕು ಅಂತ ಅಣ್ಣನೂ ಒಪ್ಕೊಂಡ್ರು. ಸ್ವಲ್ಪ ಈ ಪ್ರಯತ್ನದಲ್ಲಿ ಸಫಲತೆ ಬಂತು. ಮಕ್ಕಳ ಜೊತೆಗಿರೋದಕ್ಕೆ ಗಾಂಧೀಜಿಗೆ ತುಂಬ ಇಷ್ಟ. ಅವ್ರ ಹತ್ರ ಮಾತಾಡೋದಕ್ಕೆ, ಹಾಸ್ಯ ಸಮಾವಾಗೋದಕ್ಕೆ ತುಂಬ ಅನುಕೂಲ ಆಯಿತು. ನಾನು ಒಳ್ಳೆಯ ಶಿಕ್ಷಕ ಆಗಬಹುದು ಅಂತ ನಂಬಿಕೆ ಇತ್ತು ಅವರಿಗೆ. ಊಟ ತಿಂಡಿಯಲ್ಲಿ ಬದಲಾವಣೆ ಆಗಬೇಕಲ್ಲ, ಇಂಗ್ಲೆಂಡಿಗೆ ಹೋಗಿ ಬಂದವರು, ಪಿಂಗಾಣಿ ಬಟ್ಲಿಗೆ ಬರೋಕ್ಕೆ ಶುರು ಆಯಿತು, ಜವೆ ಗೋಧಿ ಗಂಜಿ ಶುರು ಆಯಿತು, ಕೋಕೋ ಬರೋಕ್ಕೆ ಶುರು ಆಯಿತು, ಕಾಫಿ ಟೀ ಸೇರಿಕೊಂಡಿತ್ತು, ಬೂಟ್ಸುಗಳು, ಯುರೋಪಿಯನ್ ಡ್ರೆಸ್ ಎಲ್ಲ ಬಂತು. ಇದರಿಂದಾಗಿ ಏನಾಯಿತು ಅಂದರೆ, ಖರ್ಚು ಹೆಚ್ಚಾಗ್ತಾ ಹೋಗ್ತೇವೆ ವಿನಃ ಆದಾಯ ಆಗಲಿಲ್ಲ. ಒಂದು ಬಿಳಿ ಆನೆ ಕಟ್ಕೊಂಡಂಗೆ ಆಯ್ತು ಮನೆಯಲ್ಲಿ. ಹಣ ಎಲ್ಲಿ ತರೋದು? ರಾಜಕೋಟದಲ್ಲಿ ವಕೀಲಿ ವೃತ್ತಿ ಮಾಡಬೇಕು ಅಂತಂದ್ರೆ ನಗತಿದ್ರು ಜನ ಎಲ್ಲ. ಇದಕ್ಕೋಸ್ಕರ ಬ್ಯಾರಿಸ್ಟರ್ ಆಗಿ ಬಂದ್ರೇನ್ರಿ ಅಂತಿದ್ರು. ಆ ವಕೀಲರಿಗಿರುವಷ್ಟು ಜ್ಞಾನ ತಿಳುವಳಿಕೆ ಇವ್ರಿಗೆ ಇರಲಿಲ್ಲ. ಆದರೆ ಅಪೇಕ್ಷೆ ಮಾಡೋದೇನು ಅಂದರೆ, ಅವ್ರಿಗಿಂತ 10 ಪಟ್ಟು ಹೆಚ್ಚು ಶುಲ್ಕ ಬರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ರು. ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳುವಷ್ಟು ಮೂರ್ಖ ಕಕ್ಷಿದಾರರು ಯಾರೂ ಸಿಗಲಿಲ್ಲ. ಸ್ನೇಹಿತರು ಹೇಳಿದ್ರಂತೆ, ಇಲ್ಲೋಡಪ್ಪ ಇಲ್ಲಾದ್ರೆ ಆಗೋಲ್ಲ, ಮುಂಬೈಗೆ ಹೋಗು, ಕೆಲವು ಕಾಲ ಹೈಕೋರ್ಟಲ್ಲಿ ಅನುಭವ ತಗೋ,

ಒಂದು ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊ, ಆಮೇಲೆ ಮೊಕದ್ದಮೆಗಳನ್ನು ತಗೊಂಡು ಪ್ರಯತ್ನ ಮಾಡು ಅಂತ ಹೇಳಿದರು. ಸರಿ ಅನ್ನಿಸ್ತು. ಅದು ಗಾಂಧೀಜಿ ಏನು ಮಾಡಿದ್ರು, ಅಲ್ಲಿಂದ ಹೊರಟು ಮುಂಬೈಗೆ ಬಂದರು. ಮುಂಬೈಗಲ್ಲಿ ಒಂದು ಮನೆ ಮಾಡ್ಕೊಂಡ್ರಂತೆ, ಊಟಕ್ಕೊಬ್ಬ ಅಡುಗೆ ಅವನ ಗೊತ್ತು ಮಾಡಿಕೊಂಡ್ರು. ಗಾಂಧೀಜಿ ಭಾಳ ಚೆಂದ ಹೇಳ್ತಾರೆ, ಅವನು ಹೇಗಿದ್ದ ಅಡುಗೆಯವನು ಅಂತಂದರೆ, ನನ್ನ ವಕೀಲಿ ವೃತ್ತಿಯಲ್ಲಿ ನಾನು ಹೇಗೆ ಅಶಕ್ತನಾಗಿದ್ನೋ ಹಾಗೆ ಅವನ ಅಡುಗೆ ಕೆಲಸದಲ್ಲಿ ಅವನು ಅಶಕ್ತ ಆಗಿದ್ದ. ಅವನೊಬ್ಬ ಬ್ರಾಹ್ಮಣ, ಅವನು ನೌಕರ ಅಂತ ತಿಳ್ಕೊಳಾರದೆ ನಾನು ಇಂಗ್ಲೆಂಡಲ್ಲಿದ್ದೆನಲ್ಲ ಸಮಾನ, ಅವನು ನನ್ನ ಕುಟುಂಬದವನು ಹಾಗೆ ಇರಬೇಕು ಅಂತ ಹೇಳಿದೆ. ಆತ ಮೈ ಮೇಲೆ ನೀರು ಸುರ್ಕೋತಿದ್ದಿಲ್ಲ, ಸ್ನಾನ ಅಷ್ಟಕ್ಕಷ್ಟೇ, ಬರೀ ನೀರು ಸುರ್ಕೊಂಡ್ರೂ ಕೂಡ ಮೈ ತಿಕ್ಕಿ ಸ್ನಾನ ಮಾಡ್ತಿರಲಿಲ್ಲ, ವಸ್ತ್ರ ಕೊಳಕಾಗಿತ್ತು, ಜನಿವಾರ ಕೂಡ ಅಷ್ಟೇ ಕೊಳಕಾಗಿತ್ತು. ಅಡುಗೆ ಬಗ್ಗೆ ಅವನಿಗೆ ಏನೇನೂ ಗೊತ್ತಿಲ್ಲ. ಆದರೆ ನಾನು ಕೊಡೋ ಸಂಬಳಕ್ಕೆ ಅವನಕ್ಕಿಂತ ಒಳ್ಳೆ ಅಡುಗೆಯವ್ರು ಹೆಂಗೆ ಸಿಕ್ಕಾರು? ಒಂದ್ಸಲ ಕೇಳಿದ್ರಂತೆ, ರವಿಶಂಕರ್ ನಿನಗೆ ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದಪ್ಪ, ಸಂಧ್ಯಾ ವಂದನೆ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಆತ ಇದ್ದಂತೆ, ಸಂಧ್ಯಾ ವಂದನೆನ ಸ್ವಾಮಿ, ನೇಗಲೇ ನಮ್ಮ ಸಂಧ್ಯಾ ವಂದನೆ, ಗುದ್ಲೇನೇ ನಮ್ಮ ಧರ್ಮಾನುಷ್ಠಾನ, ಅಂಥ ಬ್ರಾಹ್ಮಣರು ನಾವು, ನಿಮ್ಮ ಕೃಪೆಯಿಂದ ಅಡುಗೆ ಮಾಡ್ತಾ ಇದ್ದೀನಿ, ನೀವು ಕೊಟ್ಟರೆ ಸರಿ, ಇಲ್ಲಾಂದ್ರೆ ಮತ್ತೆ ಹೋಗಿ ಕೃಷಿನೇ ಮಾಡ್ತೀನಿ ನಾನು ಅಂದಂಥವ್ನು. ಈಗೇನಾಯ್ತು ಗಾಂಧೀಜಿಗೆ ಅಂದರೆ, ಅವನ ಕಡೆ ಅಡುಗೆ ಮಾಡಿಸ್ಕೊಳ್ಳೋದಲ್ಲ, ಅವ್ನಿಗೆ ಅಡುಗೆ ಹೇಳಿಕೊಡು ಉಪಾಧ್ಯಾಯ ಆಗಬೇಕಾಯ್ತು. ಶಾಖಾಹಾರ ಮಾಡೋದು ಹೇಗೆ ಅಂತ ಹೇಳಿ ಕಲ್ತಿದ್ರಲ್ಲ ಇಂಗ್ಲೆಂಡಲ್ಲಿ, ಸ್ವಲ್ಪ ಒಂದು ಸ್ಟೋವ್ ತಂದು ಸೀಮೆಎಣ್ಣೆ ಹಾಕಿ ಅಡುಗೆ ಮನೆ ಪಾರ್ಪತ್ಯ ಇವರೇ ತೊಗೊಂಡು ಅಡುಗೆ ಅರ್ಧ ಇವರೇ ಮಾಡೋದು, ಅವನ ಜೊತೆ ಕೂತು ಊಟ ಮಾಡೋದು. ಎಲ್ಲೂ ಚೆನ್ನಾಗಿತ್ತು, ನಾವು ಸುಖವಾಗಿದ್ವಿ. ಆದರೆ ಒಂದು ಕಷ್ಟ ಅಂದರೆ, ಆತ ತನ್ನ ಕೊಳಕತನ ಬಿಡೋದಿಲ್ಲ, ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡಿದಂಗಿತ್ತು. ಮತ್ತು ಖರ್ಚಾಗ್ತಾ ಇತ್ತು, ಒಂದು ಕೇಸ್ ಇಲ್ಲ, ಒಂದು ಕೈಯಲ್ಲಿ ಒಂದು ಕೇಸ್ ಇಲ್ಲ. ಹೀಗಾಗಿ 4-5 ತಿಂಗಳಿಗಿಂತ ಹೆಚ್ಚಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಗಾಂಧೀಜಿ ಹೇಳ್ತಾರೆ, ನನ್ನ ಬ್ಯಾರಿಸ್ಟರ್ ಬಾಳನ್ನು ಶುರು ಮಾಡಿದ್ದು ಹಿಂಗೆ. ನಾನು ಬ್ಯಾರಿಸ್ಟರ್ ಉದ್ಯೋಗ ಭಾಳ ಕಷ್ಟ ಕಾಣ್ತು, ಆಡಂಬರ ಹೆಚ್ಚಾಗಿತ್ತು, ತಿಳುವಳಿಕೆ ಕಡಿಮೆ ಆಗಿತ್ತು, ನನ್ನ ಜವಾಬ್ದಾರಿ ಹೊರಲಾರದಷ್ಟು ಭಾರ ಅಂತ ಅನ್ನಿಸ್ಬಿಡ್ತು. ಗಾಂಧೀಜಿ ಮುಂಬೈಯಲ್ಲಿದ್ದಾಗ ಒಂದು ಕಡೆಗೆ ಹಿಂದೂಸ್ತಾನ ಕಾಯ್ದೆ ಕುರಿತು ಅಭ್ಯಾಸ ಮಾಡ್ತಾಯಿದ್ರು, ಇನ್ನೊಂದು ಕಡೆಗೆ ಆಹಾರದ ಪ್ರಯೋಗಗಳು ನಡೀತಾ ಇತ್ತು. ಈ ಪ್ರಯೋಗದೊಳಗೆ ಇವ್ರ ಸ್ನೇಹಿತ ಒಬ್ಬ ವೀರ್ಚಂದ್ ಗಾಂಧಿ ಅಂತಿದ್ದ, ಅವನು ಬಂದು ಸೇರಿಕೊಂಡ. ಇವ್ರ ಅಣ್ಣ ಪಾಪ ತುಂಬ ಪ್ರಯತ್ನ ಮಾಡೋರು, ಅವ್ರು ಹೇಳಿ ಇವ್ರಿಗೆ ಹೇಳಿ ಮೊಕದ್ದಮೆ ಸಂಪಾದಿಸಿಕೊಡ್ಬೇಕು ಅಂತೆಲ್ಲ ಮಾಡ್ತಾಯಿದ್ರು. ಈ ಹಿಂದೂಸ್ತಾನದ ಕಾನೂನುಗಳನ್ನು ಅರ್ಥ ಮಾಡೋದು ಗಾಂಧೀಜಿಗೆ ಬಹಳ ಕಷ್ಟ ಆಯಿತು. ಅದರಲ್ಲೂ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಿದೆಯಲ್ಲ, ತಲೆಗೆ ಹತ್ತಲಿಲ್ಲ. ಎವಿಡೆನ್ಸ್ ಆ್ಯಕ್ಟ್ ಅಂತ ಒಂದಿದೆ, ಸಾಕ್ಷಿಗೆ ಸಂಬಂಧಿಸಿದಂಥ ಕಾನೂನು, ಅದು ಹಾಗಿರಲಿಲ್ಲ, ಆಸಕ್ತಿ ಇತ್ತು. ಆ ವೀರಚಂದ್ ಗಾಂಧಿ ಯಾವುದೋ ಸಾಲಿಸಿಟರ್ ಪರೀಕ್ಷೆಗೆ ಕೊಡ್ತಾ ಇದ್ದ. ಅವನು ಹೇಳಿದ್ದಂತೆ, ನೋಡೋ ನೀನು ಫಿರೋಶಾರ್ ಶಕ್ತಿ ಇದೆಯಲ್ಲ, ಕಾನೂನು ಜ್ಞಾನದಲ್ಲಿದೆ ಅವರು, ವಿಧಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮೊಕದ್ದಮೆ ಅವ್ರಿಗೆ ಗೊತ್ತಿದೆ, ಹೀಗಾಗಿ ಅವ್ರು ದೊಡ್ಡವರಾಗ್ತಾರೆ, ನೀನು ಓದಬೇಕು ಅಂತ ಹೇಳ್ತಾ ಇದ್ದ. ಇನ್ನೊಂದು ಸಮಾಧಾನ ಮಾಡೋನು, ನೀ ಚಿಂತೆ ಮಾಡಬೇಡೋ ಗಾಂಧಿ, ನೀ ಈಗಿನ ಶುರು ಮಾಡಿದೀಯ ಬ್ಯಾರಿಸ್ಟ್ರಾಗಿ, ಎಷ್ಟೋ ಜನ ನೋಡಿದ್ದೇನೆ 5-7 ವರ್ಷ ಕೆಲಸ ಇಲ್ಲದೆ ಕೋರ್ಟಲ್ಲಿ ಸುಮ್ಮನೆ ಕಳೆದಿದ್ದಾರೆ ಕಾಲ, ಆದ್ದರಿಂದ ನಾನು ಸಾಲಿಸಿಟರ್ ಆಗ್ತಾ ಇದ್ದೀನಿ, ನೀನು ಬೇಕಾದ್ರೆ ಆಗ್ತಿದ್ರೆ ಆಗು ಅಂದ. ತಿಂಗಳ ಖರ್ಚು ಹೆಚ್ಚಾಗ್ತಾ ಇದೆ, ಒಳಗಡೆ ಬ್ಯಾರಿಸ್ಟರ್ ಕಸಬಿಗೆ ತಯಾರಾಗ್ತಾ ಇದ್ದೀನಿ, ಬೋರ್ಡ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಜ್ಞಾನ ಇಲ್ಲ. ಎವಿಡೆನ್ಸ್ ಆ್ಯಕ್ಟ್ ಸರಿ ಅನ್ನಿಸ್ತು. ಒಂದ್ಸಲ ಮೇನ್ ಲಾ ಓದ್ತಾ ಇದ್ದೆ, ಒಂದು ಕೇಸ್ ಬಂತು, ಮೊಟ್ಟ ಮೊದಲನೇ ಕೇಸು, ಭಾಳ ಮುಖ್ಯವಾದ ಘಟನೆ ಇದೆ ಗಾಂಧೀಜಿಯವ್ರ ಜೀವನದಲ್ಲಿ. ಮಾಮಿಬಾಯಿ ಅನ್ನೋರ್ದೊಂದು ಮೊಕದ್ದಮೆ, ಸ್ಮಾಲ್ ಕಾಸ್ ದಾವೆ ಅದು, ಅದು ದಲ್ಲಾಳಿಗೆ ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದರು. ಇಲ್ಲ ನಾನು ಕೊಡೋಲ್ಲ ಅಂದೆ. ಇಲ್ಲಪ್ಪ ಎಲ್ಲರೂ ಕೊಡ್ತಾರೆ ದಲ್ಲಾಳಿಗಳು ಅಂತ. ನಾನು ಕೊಡೋಲ್ಲ, ದಲ್ಲಾಳಿ ಕೊಡೋಲ್ಲ, ಅದಕ್ಕೆ ನಾನು ನನ್ನ ಸ್ವಭಾವ ಅದು, ನಾನು ಪ್ರಾಮಾಣಿಕವಾಗಿರಬೇಕು ಅಂತ. ಇಷ್ಟಾದರೂ ಕೂಡ ಆ ಮಾಮಿಬಾಯಿ ಮೊಕದ್ದಮೆ ಗಾಂಧೀಜಿಗೆ ಬಂತು. ಅತ್ಯಂತ ಸುಲಭವಾದ ಮೊಕದ್ದಮೆ ಅದು, 30 ರೂಪಾಯಿ ಶುಲ್ಕ ತಗೊಂಡಿದ್ದಾರೆ, ಒಂದೇ ದಿವಸದಲ್ಲಿ ಮೊಕದ್ದಮೆ ಮುಗಿದು ಹೋಗಬೇಕು. ಸ್ಮಾಲ್ ಕಾಸ್ ಕೋರ್ಟ್ ಅಂತಿದೆ, ಅಲ್ಲಿ ಮೊದಲನೇ ಪ್ರವೇಶ. ನಾನು ಪ್ರತಿವಾದಿ ವಕೀಲರಾಗಿದ್ದರು ಇವರು, ವಾದಿಗಳ ಪಕ್ಷದ ಸಾಕ್ಷಿಗಳನ್ನು ತಗೊಂಡು ಪಾಟಿ ಸವಾಲು ಹಾಕಬೇಕು ಅಷ್ಟೇ. ಒಂದು ದಿವಸದಲ್ಲಿ ಕೇಸ್ ಮುಗಿದು ಹೋಗ್ತದೆ. ಗಾಂಧೀಜಿ ಎದ್ದು ನಿಂತರು. ಎದ್ದು ನಿಂತು ಆ ಜಡ್ಜ್ ನೋಡಿದ ತಕ್ಷಣ ಕೋರ್ಟ್ ಗರ್ರನ್ನು ತಿರುಗದಂಗೆ ಆಗ್ಬಿಡ್ತು, ತಲೆ ತಿರುಗೋಕ್ಕೆ ಶುರು ಆಯಿತು. ಪಾಟಿ ಸವಾಲು ಮಾಡೋದಕ್ಕೆ ಏನು ಪ್ರಶ್ನೆ ಕೇಳಬೇಕು ಅಂತ ಹೊಳಿಯಲೇ ಇಲ್ಲ. ಆ ನ್ಯಾಯಾಧಿಪತಿ ನಕ್ಕಿರಬೇಕು, ಏನ್ರಿ ಇವನು ಬ್ಯಾರಿಸ್ಟ್ರು ಒಂದು ಪ್ರಶ್ನೆ ಕೇಳಲ್ಲ ಅಂತ. ವಕೀಲರ ಫಜೀತಿ ತಮಾಷೆ ಆಗೋಯ್ತು ಎಲ್ಲರಿಗೂ. ಇದನ್ನು ನೋಡೋಕ್ಕಾಗಲಿಲ್ಲ ಇವರಿಗೆ. ಅವನ ಏಜೆಂಟ್ ಇದ್ದನಲ್ಲ, ಅವನು ಹೇಳಿದ್ರಂತೆ, ಈ ಮೊಕದ್ದಮೆ ನಡೆಸೋಕೆ ನನ್ನ ಕಡೆಯಿಂದ ಆಗೋಲ್ಲ, ಪಟೇಲರಿದ್ದಾರಲ್ಲ ಅವ್ರಿಗೆ ಕೊಡಿ, ಕೊಟ್ಟಿದ್ದಾರಲ್ಲ ಶುಲ್ಕ ನನಗೆ, ಅದನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೊಟ್ಬಿಟ್ರು. ಇವರಿಗೆ 30 ರೂಪಾಯಿ ಕೊಟ್ಟಿದ್ದಾರಲ್ಲ ಗಾಂಧೀಜಿಗೆ ಶುಲ್ಕಕ್ಕೆ, ಆ ಪಟೇಲರಿಗೆ 51 ರೂಪಾಯಿ ಗೊತ್ತು ಮಾಡಿಕೊಂಡ್ರು. ಇವರು 30 ರೂಪಾಯಿ ಕೊಟ್ಟು ಓಡಿ ಬಂದುಬಿಟ್ರು ಹೊರಗಡೆ. ಮೊದಲನೇ ಕೇಸ್ ಇದು. ಆ ಕಕ್ಷಿದಾರಿಗೆ ಜಯ ಆಯಿತೋ ಇಲ್ವೋ

0: ಅದೇನೂ ತಿಳ್ಕೊಳ್ಳೋಕ್ಕಾಗದೇ ಕೋರ್ಟಿಂದ ಹೊರಗೆ ಓಡೋಗ್ಬಿಟ್ರು. ನಾಚಿಕೆ ಆಗಿಬಿಡುತ್ತೆ. ಮೊಕದ್ದಮೆ ನಡೆಸೋ ಧೈರ್ಯ ಬರುವವರೆಗೂ ನಾನು ಮೊಕದ್ದಮೆ ಹಿಡಿಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ಯಾಕಂದರೆ ಮೊಕದ್ದಮೆ ತೊಗೊಂಡು ಪ್ರಯೋಜನ ಏನು, ನನಗೆ ಅರ್ಗ್ಯೂ ಮಾಡೋಕ್ಕಾಗಲ್ಲ ಅನಿಸ್ಬಿಡ್ತು. ನಿಜ ಹೇಳಬೇಕಂದ್ರೆ ಗಾಂಧೀಜಿಯವರಿಗೆ ದಕ್ಷಿಣ ಆಫ್ರಿಕಾಗೆ ಹೋಗೋವರೆಗೂ ಮತ್ತೊಮ್ಮೆ ಕೋರ್ಟಿಗೆ ಹಾಜರಾಗಲೇ ಇಲ್ಲ. ಇದು ಸದ್ಗುಣ ಅಂತೇನಿಲ್ಲ, ಹೋಗಬಾರ್ದು ಅಂತ ತ್ಯಾಗ ಏನಿಲ್ಲ, ಬೇರೆ ದಾರಿ ಇಲ್ಲದೆ ಆ ತೀರ್ಮಾನಕ್ಕೆ ಬಂದರವರು. ಯಾಕಂದರೆ ಯಾರೂ ಕೇಸ್ ಕೊಡ್ತಿರ್ಲಿಲ್ವಲ್ಲ, ಇವರಿಗೆ ಶುಲ್ಕ ತೊಗೊಳ್ಳಾರದೆ ಅರ್ಜಿ ಬರೀಬಹುದಾಗಿತ್ತು. ಮುಂಬಾಯಲ್ಲಿ ಒಂದು ಮೊಕದ್ದಮೆ ಬಂತಂತೆ, ಬರೀ ಅರ್ಜಿ ಬರೆಯೋದು. ಪೋರ್ಬಂದರದಲ್ಲಿ ಬಡ ಮುಸಲ್ಮಾನನ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಗಾಂಧೀಜಿಯವ್ರ ತಂದೆ ಪರಿಚಯ ಅಂತ ಆತನಿಗೆ, ಅವ್ರ ಹೆಸರು ಹೇಳ್ಕೊಂಡು ಬಂದ, ಅಪ್ಪ ನನಗೆ ಮಗನೂ ಚೆನ್ನಾಗಿರಬೇಕು ಅಂತ. ಅವನ ಕೇಸ್ ಏನಿತ್ತು ಅವನ ಹಾಗೆ ದುರ್ಬಲ ಆಗಿತ್ತು ಅಂತ ಅರ್ಜಿ ಬರೆದ್ರು. ಅರ್ಜಿ ಚೆನ್ನಾಗಿದೆ ಬರಿಬೋದು ಅಂದ್ರಂತೆ. ಧೈರ್ಯ ಬಂತು, ಅಡ್ಡಿ ಇಲ್ಲ ಅರ್ಜಿ ಆದರೂ ಬರಿಬೋದು. ಅದು ಗಾಂಧೀಜಿ ತಮಾಷೆ ಮಾಡ್ಕೋತಾರೆ ತಮ್ಮ ಬಗ್ಗೆನೆ, ನಾನು ಶುಲ್ಕ ತೆಗೆದುಕೊಳ್ಳದೇನೆ ಅರ್ಜಿ ಬರೆಯೋದಾಗಿದ್ದರೆ ನಾನು ಚೆನ್ನಾಗಿ ಇರ್ಬೋದಾಗಿತ್ತು. ಆದರೆ ಹೊಟ್ಟೆ ಪಾಡಿಗೆ ದಾರಿ ಬೇಕಲ್ಲ, ಒಂದು ಕೆಲಸ ಮಾಡಿದರು, ಈ ವಕೀಲರ ವೃತ್ತಿ ಅಂತೂ ಆಗಲ್ಲ, ನಾನು ಮೇಷ್ಟ್ರ ಆಗಿಬಿಡಬೇಕು, ನಾನು ಇಂಗ್ಲೀಷ್ ಚೆನ್ನಾಗಿದೆ ಮಾಡ್ಬೋದು, ಯಾವುದಾದ್ರೂ ಶಾಲೆ ಇಂಗ್ಲೀಷ್ ಪಾಠ ಮಾಡ್ಬೋದು ಅಂತ ಹೇಳಿ ಅರ್ಜಿ ಹಾಕಿದರು. ಒಂದು ಪೇಪರಲ್ಲಿ ಬಂದಿತ್ತು, ನಿತ್ಯ 1 ಗಂಟೆ ಪಾಠ ಮಾಡುವಂಥ ಇಂಗ್ಲೀಷ್ ಉಪಾಧ್ಯಾಯ ಇರಬೇಕು, ಸಂಬಳ ತಿಂಗಳಿಗೆ ₹75 ಅಂತ, ಪ್ರಸಿದ್ಧ ಪಾಠಶಾಲೆ. ಅರ್ಜಿ ಹಾಕೇಬಿಟ್ರು, ಭೇಟಿಗೆ ಕರೆ ಬಂತು. ಇವ್ರು ಉತ್ಸಾಹದಿಂದ ಹೋದ್ರಂತೆ, ಅವ್ರು ನೋಡಿಬಿಟ್ಟು ನೀವು ಪದವೀಧರರಲ್ಲ ಅಂತ ಅರ್ಜಿ ತಿರಸ್ಕಾರ ಮಾಡಿಬಿಟ್ರು. ಇವ್ರು ಜೋರಾಗಿ ಹೇಳ್ಕೊಂಡ್ರು, ಅಲ್ಲ ಸ್ವಾಮಿ, ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸನಾಗಿದ್ದೀನಿ, ಲ್ಯಾಟಿನ್ ನನ್ನ ದ್ವಿತೀಯ ಭಾಷೆ ಅಂತೆಲ್ಲ ಹೇಳಿದ್ರಂತೆ. ಅವ್ರು ಸ್ವಾಮಿ ಎಲ್ಲ ಕರೆಕ್ಟು, ನಮಗೆ ಬೇಕಾದ ಪದವೀಧರ, ಆದ್ದರಿಂದ ಆಗಲ್ಲ ಅಂತ ಕಳಿಸ್ಬಿಟ್ರು. ಅಣ್ಣ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದು ಕೇಸ್ ಸಿಗ್ತಾ ಇಲ್ಲ ತಮ್ಮನಿಗೆ ಅಂತ ಚಿಂತೆ ಆಗಿ, ಹಾಗಾದ್ರೆ ಕೆಲಸ ಮಾಡಪ್ಪ, ಮುಂಬೈಲಿರೋದು ಪ್ರಯೋಜನ ಇಲ್ಲ, ಬಂದ್ಬಿಡು, ಖರ್ಚು ಸುಮ್ಮನೆ ಅಲ್ಲಿ, ರಾಜಕೋಟೆಗೆ ಬಂದ್ಬಿಡು ಅಂದರು. ಮತ್ತೆ ಬಾಂಬೆ ಕೆಲಸ ಬಿಟ್ಟು ವಕೀಲಿ ಹಿಡ್ಕೊಂಡು ರಾಜಕೋಟೆಗೆ ಬಂದರು. ಬಂದ ಅನುಕೂಲ ಏನಾಯಿತು ಅಂದರೆ, ಮುಂಬೈದಲ್ಲಿ ಆಗುವಂಥ ಹಣ ಖರ್ಚಾಗೋದು ಕಮ್ಮಿ ಆಯಿತು ಅಷ್ಟೇ. ಮುಂಬೈ ಇರುವಂಥ ದಿನಾಲೂ ಕೋರ್ಟಿಗೆ ಹೋಗ್ತಿದ್ರಂತೆ. ಕೋರ್ಟಲ್ಲಿ ಏನು ಕಲಿತರೋ ದೇವರಿಗೆ ಗೊತ್ತು. ಅವರೇ ಹೇಳ್ತಾರೆ, ನಾನು ಏನು ಕಲಿತೆ ಅಂತ ಏನೂ ಗೊತ್ತಾಗಲಿಲ್ಲ, ಬಹಳಷ್ಟು ಸಲ ಕೋರ್ಟಲ್ಲಿ ತೂಕಡಿಸ್ತಾ ಇದ್ದೆ ನಾನು ಅಂತ. ಒಂದ್ಸಲ ಮೊದಲು ನಾಚಿಕೆ ಬಂತಂತೆ ತೂಕಡಿಸಿದಾಗ, ಏನಪ್ಪ ಇದು ತೂಕಡಿಸ್ತೀನಿ ಅಂತ. ಉಳಿದವ್ರು ಹೇಳಿದ್ರಂತೆ, ಹೈಕೋರ್ಟಲ್ಲಿ ತೂಕಡಿಸೋದು ಕೂಡ ಒಂದು ಸಭ್ಯ ಪದ್ಧತಿ ಅಂತ ಹೇಳಿದ್ರಂತೆ. ಹೀಗಾಗಿ ನಾಚಿಕೆ ಮರೆಯಾಯಿತು ಅಂತ. ಬೊಂಬಾಯಲ್ಲಿ ಮೊಕದ್ದಮೆ ಇಲ್ಲದಂಥ ನನ್ನಂಥ ಬ್ಯಾರಿಸ್ಟ್ರುಗಳು, ಎಷ್ಟು ಚಂದ ಹೇಳ್ತಾರೆ ಅವರು, ನನ್ನಂಥ ಬ್ಯಾರಿಸ್ಟ್ರು ಇವತ್ತಿಗಾದರೂ ಇರೋದಾದರೆ ಒಂದು ನಿಯಮ ಹೇಳ್ತೀನಿ ನಾನು, ಅವ್ರಿಗೊಂದು ಅನುಕೂಲ ಆಗುವಂಥದ್ದು ಹೇಳ್ತೀನಿ ಅಂತಾರೆ. ದಯವಿಟ್ಟು ನೀವು ಎಲ್ಲೇ ಇರಿ, ಕೋರ್ಟಿಗೆ ಹೋಗುವಾಗ ನಡ್ಕೊಂಡು ಹೋಗಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಎಂದು ವಾಹನದಲ್ಲಿ ಟ್ರಾಮ್ನಲ್ಲಿ ಹೋಗಲಿಲ್ಲ. 45 ನಿಮಿಷ ಹಿಡಿತಿತ್ತು, ಬಿಸಿಲಾದರೂ ನಡ್ಕೊಂಡೇ ಹೋಗ್ತಿದ್ದೆ. ನಡ್ಕೊಂಡು ಹೋಗಿ ನಡ್ಕೊಂಬರೋದ್ರಿಂದ ನನಗೆ ದುಡ್ಡೇನು ಬರೆದಿದ್ದರು ವಕೀಲ ವೃತ್ತಿಯಿಂದ, ಆರೋಗ್ಯ ಚೆನ್ನಾಗಾಯಿತು, ನನ್ನ ಅಭ್ಯಾಸದ ಲಾಭ ನನಗೆ ಇಂದಿಗೂ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಆಕಾಶವಾಣಿ ಬೆಂಗಳೂರು, ಸಮಯ 3:01.
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
3: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್, ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ ಕಾರ್ಯಕ್ರಮ ಮೂಡಿಬರಲಿದೆ. 6:51 ಕೃಷಿರಂಗ. ಬರಗಾಲದಲ್ಲಿ ರೈತನ ಕೈಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು 8:00 ಸೆರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶಿಲ್ಪಾ ಶಶಿಧರ್, ಪಿ ರಮಾ, ಚಂದ್ರಿಕಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ.

ಈಗ ಸಮಯ 3 ಗಂಟೆ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5 ಗಂಟೆ 30 ನಿಮಿಷಕ್ಕೆ ಆರಂಭ. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ, ಸಮಯಾಗಿದೆ 3:31 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಹೊಮ್ಮಿಸಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕ್ವೆಶ್ಚನ್ಸ್ ಅಂತೂ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ತಡ ಮಾಡೋದೇ ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಅನ್ನ ನಾನು ನಿಮ್ಮೆಲ್ಲರಿಗಾಗಿ ಕೇಳ್ತೀನಿ. ಸೊ ಇದು ಸ್ವಲ್ಪ ಕಿವಿಗೆ ಕೆಲಸ ಕೊಡುವಂತಹ ಪ್ರಶ್ನೆ, ಪ್ರಶ್ನೆನ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಕ್ವೆಶ್ಚನ್ನ ಈ ಇದೊಂದು ಸ್ಟೋರಿ ಲೈನ್, ಈ ಸ್ಟೋರಿ ಲೈನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಪ್ರಶ್ನೆನ ಕೇಳ್ತೀನಿ. ಓಕೆ, ಸೊ ಸ್ಟೋರಿ ಹೀಗಿದೆ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಅವರು ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿಬಿಟ್ರು. ಇದು ಇವತ್ತಿನ ಸ್ಟೋರಿ ಲೈನ್. ಸೊ ಪ್ರಶ್ನೆ ವೆರಿ ವೆರಿ ಸಿಂಪಲ್, ಎಷ್ಟು ಚಿತ್ರದ ಹೆಸರುಗಳು ಇಲ್ಲಿದೆ, ಎಷ್ಟು ಕನ್ನಡ ಚಿತ್ರಗಳ ಹೆಸರು ಈ ಒಂದು ಸ್ಟೋರಿ ಲೈನಲ್ಲಿ ಇದೆ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೋಸ್ಕರ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಆಯ್ತಾ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ಸ್ಟೋರಿ ಲೈನ್. ಉತ್ತರ ಬೇಗ ಬೇಗ ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸೊ ಎಷ್ಟು ಸಿನಿಮಾಗಳಿದೆ, ಸಿನಿಮಾಗಳ ಹೆಸರಿದೆ, ಜೊತೆಗೆ ಯಾವ ಯಾವ ಸಿನಿಮಾ, ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಹೇರ್ ತಗೊಳ್ತೀನಿ. ಅಲ್ಲಿವರೆಗೂ ನೀವು ಬೇಜಾನಾಗಿ ಪ್ರೇಮಿಸು ಅನ್ನುವಂತಹ ಗೀತೆಯನ್ನ ಕೇಳ್ಕೊಂಬನಿ ಟಿಪ್ಪು ಅವರ ಧ್ವನಿಯಲ್ಲಿ.

ಸಮಯಾಗಿದೆ 3:38. ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಿದೆ, ಸಾಕಷ್ಟು ಜನ ಬರೀ ಎಷ್ಟು ಸಿನಿಮಾಗಳಿತ್ತು ಅಂತ ಹೇಳ್ತಿದ್ದೀರಿ, ಯಾವ ಸಿನಿಮಾಗಳ ಹೆಸರು ಇತ್ತು ಅನ್ನೋದು ಬೇಕು. ಸೊ ಎರಡಕ್ಕೂ ಸೇರಿಸಿ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನು ಮಾತ್ರ ನಾನು ಆನ್ ಏರ್ ಹೇಳ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ ಪಟಾಪಟ ಅಂತ ಇದನ್ನು ರಿಪೀಟ್ ಮಾಡಿಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಸಂಖ್ಯೆಯನ್ನು ಹೇಳಿದವರು ಯಾವ್ಯಾವ ಸಿನಿಮಾ ಅಂತಲೂ ಕೂಡ ಬರೆದು ಕಳಿಸ್ಕೊಡಿ. ಒಬ್ಬ ಕನಸುಗಾರ ತನ್ನ ಪ್ರೀತಿಯ ಹುಡುಗಿಯನ್ನ ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಎಷ್ಟು ಸಿನಿಮಾಗಳಿದೆ, ಯಾವ ಸಿನಿಮಾಗಳಿದೆ, ಇದೆರಡಕ್ಕೂ ಕೂಡ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ಟರೆ ನಾನು ನಿಮ್ಮ ಹೆಸರನ್ನ ಆನ್ ಏರ್ ಹೇಳ್ತೀನಿ. ನೀವು ವಿನ್ನರ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗೆ ನನಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ.

0: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಸಮಯದೇ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಕಷ್ಟು ಜನ ನಂಬರ್ ಹೇಳಿದ್ದೀರಾ, ಬಟ್ ಚಿತ್ರದ ಹೆಸರುಗಳನ್ನ ಹೇಳೋದ್ರಲ್ಲಿ ತಪ್ಪಾಗಿದ್ದೀರಿ. ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 76954 ನೇತ್ರ ಅವರು ಕೆಂಗೇರಿಯಿಂದ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಪ್ರಕಾಶ್ ಅಕ್ಕಪಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 11 ಸಿನಿಮಾಗಳ ಹೆಸರು ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ. ಮತ್ತೊಂದು ಸಂದೇಶ ಬಂದಿದೆ, ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬರೀ ನಂಬರ್ ಅನ್ನ ಕಳಿಸಿದ್ದೀರಿ, ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಎರಡನ್ನೂ ಕೇಳಿದ್ದೆ, ನಂಬರ್ ಹಾಗೆ ಚಿತ್ರದ ಹೆಸರುಗಳು ಕೂಡ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಾಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ.

ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಐದು ಅಂತ ಹೇಳ್ತಿದ್ದೀರಿ, ತಪ್ಪಾಗಿರುವಂತಹ ಉತ್ತರ. ಹಾಗೆ ಸಾಕಷ್ಟು ಜನ ಒಂದೆರಡು ಚಿತ್ರದ ಹೆಸರುಗಳಷ್ಟೇ ಹೇಳಿದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಕಳಿಸಿದ್ದಾರೆ. ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಸರಿಯಾಗಿರುವಂತಹ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, 11, 12 ಸಾಕಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ನನಗೆ ಕೊಟ್ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು 6. 6 ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಯಾವ ಯಾವ ಸಿನಿಮಾಗಳ ಹೆಸರು ಅಂತಂದರೆ, ಕನಸುಗಾರ, ನನ್ನ ಪ್ರೀತಿಯ ಹುಡುಗಿ, ಜೋಡಿ, ಹುಚ್ಚ, ಪ್ರೀತಿಸೋತ್ತಪ್ಪ, ಹಾಗೆ ಕೋತಿಗಳು ಸರ್, ಕೋತಿಗಳು. 6 ಸಿನಿಮಾಗಳ ಹೆಸರಿದ್ದು ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಸಂಖ್ಯೆ ಹಾಗೂ ಚಿತ್ರದ ಹೆಸರು ಎರಡೂ ಕೂಡ ಸರಿಯಾಗಿತ್ತು. ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಫಸ್ಟ್ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸುತ್ತೆ. ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ಈ ಹಾಡಿನ ಮಧ್ಯದ ಭಾಗವನ್ನು ನಾನು ಪ್ಲೇ ಮಾಡ್ತೀನಿ. ಈ ಒಂದು ಆಡಿಯೋ ಬೈಟನ್ನು ಕೇಳಿಸ್ಕೊಳ್ಳಿ. ಒಂದು ಹಾಡಿನ ಮಧ್ಯದ ಭಾಗ ಅದು. ಯಾವ ಹಾಡು ಅಂತ ನೀವು ಗೆಸ್ ಮಾಡಿ ನನಗೆ ಕಳಿಸ್ಕೊಡ್ಬೇಕು.

ಸೊ ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಸೊ ಯಾವ ಹಾಡು ಇದು ಅಂತ ಕೇಳಿದೆ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇದೆ ಕ್ವೆಶ್ಚನ್ ಅಲ್ಲಿ, ಯಾರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ? ಎರಡು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟು ನನಗೆ ಕಳಿಸ್ಕೊಡಿ. 9480910013 ಈ ಆಡಿಯೋ ಬೈಟ್ ಯಾವ ಗೀತೆ, ಜೊತೆಗೆ ಇದರ ಸಿಂಗರ್ ಯಾರು, ಎರಡು ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಏರ್ ಅನೌನ್ಸ್ ಮಾಡ್ತೀನಿ. ಓಕೆ, ಸಿಗೋಣ ಈ ಹಾಡಿನ ನಂತರ. ಅದಾದ ಮೇಲೆ ಯಾರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ.

ಸಮಯಾಗಿದೆ 1:52. ಯಾರೆಲ್ಲ ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರದಿಂದ ಎನ್ ಆರ್ ಪ್ರಸಾದ್ ಅವರು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಾನು ಕಳೆದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೆ, ನನ್ನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಸಂಖ್ಯೆಯನ್ನು ಹೇಳಿದ್ದೀರಿ, ಸರಿಯಾಗಿರುವಂತಹ ಸಿನಿಮಾದ ಹೆಸರುಗಳನ್ನು ನೀವು ಹೇಳಿರಲಿಲ್ಲ. ನಂಬರ್ ಎಂಡಿಂಗ್ ವಿತ್ 7088 95. ಹಾಗೆ ಮತ್ತೊಂದು ಕರೆಕ್ಟ್ ಆಗಿರುವಂತಹ ಉತ್ತರ ಬಂದಿದೆ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ. ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ. ಬಿಂದು ಪ್ರಕಾಶ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಗುಣ ಅವರು ಸರಿಯಾಗಿರುವಂತಹ, ಸುಗುಣ ಅರ್ಜುನ್ ಕನಕಶ್ರೀ ಲೇಔಟ್ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ. ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಉದಿತ್ ನಾರಾಯಣ್ ಅಂತ ಹೇಳಿದ್ದೀರಿ, ಇನ್ನು ಭೂಲ್ ಭುಲಯ್ಯ ಸಿನಿಮಾ, ನೀರಜ್ ಶ್ರೀಧರ್ ಏನನ್ನೋ ಹೇಳಿದ್ದೀರಿ, ಬಟ್ ಸರಿಯಾಗಿರುವಂತಹ ಉತ್ತರವನ್ನು ನಾನು ಹೇಳುವಂತಹ ಸಮಯ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಬೇದರ್ದಿ ರಾಜ ಅನ್ನುವಂತಹ ಗೀತೆ ಆಗಿತ್ತು ಇದು. ಯಾವ ಸಿನಿಮಾದ ಗೀತೆ ಇದು? ಡೆಲ್ಲಿ ಬೆಲ್ಲಿ ಸಿನಿಮಾದ ಗೀತೆ ಆಗಿತ್ತು. ಸೋನಾ ಮಹಾಪಾತ್ರ ಅವರು ಹಾಡಿದಂಥ ಹಾಡು, ಅವರೊಟ್ಟಿಗೆ ರಾಮ್ ಸಂಪತ್ ಅವರು ಕೂಡ ಧ್ವನಿಯಾಗಿದ್ದಾರೆ, ಬಟ್ ಮುಖ್ಯವಾಗಿ ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಬೇದರ್ದಿ ರಾಜ ಅನ್ನುವಂತಹ ಗೀತೆ ಡೆಲ್ಲಿ ಬೆಲ್ಲಿ ಸಿನಿಮಾದು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ವಿನ್ನರ್ಸ್ ಆದಂತಹ ಸ್ನೇಹಿತರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹಾಡಿನ ನಂತರ, 4 ಗಂಟೆಯ ನಂತರ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ, ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಆಕಾಶದಲ್ಲಿರ್ತಿರೋ, ಭೂಮಿ ಮೇಲಿರ್ತಿರೋ, ಯೋಚನೆ ಮಾಡ್ತಾ 4 ಗಂಟೆಯ ನಂತರ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಕೇಳ್ತಾರಿ. ಇದು ಆಕಾಶವಾಣಿ FM ರೈನ್ಬೋ 101.3 MHz.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯ ಆಗಿದೆ 4:01 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಆರ್ ಜೆ ಚೈತ್ರ. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗಿತ್ತ? ನಾನು ಆಗಲೇ ಹೇಳ್ಬಿಟ್ಟು ಹೊರಟೆ, ನೀವು ಆಕಾಶದ ಮೇಲಿದ್ದೀರೋ ಭೂಮಿ ಮೇಲಿದ್ದೀರೋ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಶುರು ಆಗತ್ತಂತೆ ನೀವು ಈ ಜಾಗಕ್ಕೆ ಹೋದರೆ. ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಕುತೂಹಲ ಇದ್ದರೆ ಒಂದು ಸಣ್ಣ ಕ್ಲೂನ ಕೊಡ್ತೀನಿ, ಕೇಳಿಸ್ಕೊಡಿ. ಒಂದು ಕಡೆ ಕಾಲಿಟ್ಟರೆ ಇದು ಭೂಮಿ, ಮತ್ತೊಂದು ಕಡೆ ನೋಡಿದರೆ ಇದು ಆಕಾಶ. ಆದರೆ ನೀವು ನಿಂತಿರೋದು ಇದು ಎರಡರ ಮಧ್ಯದಲ್ಲ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಕನ್ನಡಿಯ ಮೇಲೆ. ಇದನ್ನ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗಬಹುದು ಅನ್ಸುತ್ತೆ ನಾನು ಯಾವ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಕಸ್ಮಾತ್ ನಿಮ್ಗೇನಾದ್ರೂ ಗೊತ್ತಾಗಿದ್ರೆ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಂದೇಶಗಳು ಬರಲಿ. ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈ ಹಾಡುಗಳ ನಂತರ ತಿಳಿಸ್ಕೊಡ್ತೀನಿ. ಓಕೆ, ಹಾಡುಗಳನ್ನ ಕೇಳಿ ಬೇಗ ವಾಪಸ್ ಬನ್ನಿ. ಅದಾದ ಮೇಲೆ ಈ ಜಾಗದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ನಿಮಗೆ ಯಾವ ಜಾಗ ಇದು ಅಂತ ಗೊತ್ತಾಗಿದ್ರೆ ಬೇಗ ಬೇಗ ಸಂದೇಶಗಳನ್ನು ನನಗೆ ಕಳಿಸ್ಕೊಡಿ.

ಹಾಡನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರ, ಅಷ್ಟು ಫಾಸ್ಟ್ ಬೀಟ್ ಸಾಂಗ್ ಇದು. ವೆಲ್ಕಮ್ ಬ್ಯಾಕ್, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 4:08. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ, ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ ಅಂತ ಹೇಳಿದ್ದೆ. ಸೊ ಒಂದಷ್ಟು ಜನ ಗೆಸ್ಸನ್ನು ತಗೊಂಡಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್, ಇದು ಉಪ್ಪ ಕನ್ನಡಿನ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹರೀಶರು ಮಲ್ಲೇಶ್ವರಂನಿಂದ. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಇರೋದು ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ನಿಂದ. ಇದು ರನ್ ಆಫ್ ಕಚ್ಚಾ ಗುಜರಾತ್ನಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ ನೇತ್ರ ಅವರು ಕೆಂಗೇರಿಯಿಂದ. ಇಲ್ಲ, ಹಾಗೆ ಮತ್ತೊಂದು ಬಿ ಎಂ ವಿಶ್ವನಾಥ್ ಅವರು ಸರಿಯಾಗಿರುವಂತಹ ಗೆಸ್ಸನ್ನು ಮಾಡಿದ್ದಾರೆ ರಾಮಸಾಗರ. ಹಾಗೆ ನೇತ್ರ ಅವರು ಇವಾಗ ಕರೆಕ್ಟಾಗಿರುವಂತಹ ಗೆಸ್ಸನ್ನು ಕೂಡ ಮಾಡಿ ಕಳಿಸಿದ್ರು ಸರಿಯಾಗಿರುವಂತಹ ಉತ್ತರವನ್ನು. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯವಾಗಿರುವಂತಹ ಜಾಗದ ಬಗ್ಗೆ. ಯಾವುದಪ್ಪ ಈ ಜಾಗ ಅಂತಂದರೆ, ಬೊಲಿವಿಯಾದ ನೈಋತ್ಯ ಭಾಗದಲ್ಲಿರುವಂತಹ ಸಲಾರ್ ದೆ ಉಯುನಿ ಅನ್ನುವಂತಹ ಜಾಗ ಇದು. ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಸಮತಟ್ಟಿನ ಪ್ರದೇಶ, ಸಾಲ್ಟ್ ಫ್ಲಾಟ್ ಸಾಲ್ಟ್ ಲೇಕ್ ಅಂತ ಕರಿಬೋದು ಅಥವಾ ಜಾಗ ಅಂತ ಕರಿಬೋದು. ಸೊ ವಿಶ್ವದಲ್ಲೇ ಅತಿ ದೊಡ್ಡ ಉಪ್ಪಿನ ಸಾಲ್ಟ್ ಫ್ಲಾಟ್ ಇದು. ಸುಮಾರು 10,000 ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಈ ಒಂದು ಜಾಗ. ಸಮುದ್ರ ಮಟ್ಟದಕ್ಕಿಂತ ಸುಮಾರು 3,650 ಮೀಟರ್ ಎತ್ತರದಲ್ಲಿ, ಅಂದರೆ ಅಪ್ರಾಕ್ಸಿಮೇಟ್ಲಿ 12,000 ಅಡಿ ಎತ್ತರದ ಮೇಲಿದೆ. ದೂರದಿಂದ ನೋಡಿದರೆ ಬಿಳಿ ಬಣ್ಣ ಅಂತ್ಯನೇ ಇಲ್ಲದಿರೋ ಥರ ಒಂದು ಮರುಭೂಮಿ, ಬಿಳಿ ಬಣ್ಣದಲ್ಲಿ ಇರುವಂತಹ ಒಂದು ಮರುಭೂಮಿ ಥರ ಕಾಣಿಸ್ತಾ ಇರುತ್ತೆ. ಇದು ಬೊಲಿವಿಯಾನಲ್ಲಿ ಇರುವಂತಹ ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಈ ಒಂದು ಜಾಗದ ಬಗ್ಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಜಾಗದ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಿದ್ರೆ ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಾನು ಆ ಒಂದು ಇನ್ಫಾರ್ಮೇಷನ್ನ ಆನ್ ಏರ್ ಹೇಳ್ತೀನಿ, ಶೇರ್ ಮಾಡ್ತೀನಿ. ಯಾರು ಕಳಿಸಿದ್ದು ಅಂತ ಕೂಡ ನಾನು ಆನ್ಏರ್ ಹೇಳ್ತೀನಿ. ಸೊ ಬೇಗ ಬೇಗ ನೀವು ಕೂಡ ನನ್ನ ಜೊತೆ ಮಾತುಕತೆಗೆ ರೆಡಿಯಾಗಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಿರರ್, ಸಾಲ್ಟ್ ಮಿರರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ನಿಮಗೋಸ್ಕರ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಸಮಯಾಗಿದೆ 4:18 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ, ಯಾವ ವೈಜ್ಞಾನಿಕ ಕಾರಣದಿಂದ ಇಲ್ಲಿ ಉಪ್ಪಿನ ಕನ್ನಡಿ ತರ ಕಾಣಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಈ ಸರೋವರ. ಆದರೆ ಇದು ಸರೋವರ ಅಲ್ಲ, ಇದೊಂದು ಫ್ಲಾಟ್ ಸರ್ಫೇಸ್ ಅಷ್ಟೇ, ಒಂದು ಮೈದಾನದ ರೀತಿ ಇರುತ್ತೆ. ಬಟ್ ಏನಕ್ಕೆ ಅದು ಉಪ್ಪಿನ ರೀತಿಯಲ್ಲಿ ಹೇಗೆ ಅದು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನಲ್ಲಿ ವಿಶ್ವದ ಉಪ್ಪಿನ ಪ್ರದೇಶದ ಬಗ್ಗೆ ತಿಳಿಸುತ್ತಿದ್ದೀರಿ, ಅದಕ್ಕಾಗಿ ವಂದನೆಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು, ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಾವು ನಿಮ್ಮ ಹತ್ರನೇ ಕೇಳು ತಿಳ್ಕೊಳ್ತೀವಿ, ಗೂಗಲಿಂದೆಲ್ಲ ಕಾಪಿ ಹೊಡೆದು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ ನೀವು ಕೇಳಿಸ್ಕೊಂಡು ಈ ಒಂದು ವಿಸ್ಮಯನ ತಿಳ್ಕೊಂಡ್ರೆ ನಮಗೂ ಖುಷಿಯಾಗತ್ತೆ. ಹಾಗಾದರೆ ಈ ಒಂದು ಜಾಗ ಸಲಾರ್ ದಿ ಉಯೋನಿ ಅನ್ನುವಂತಹ ಜಾಗ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಹಿಂದೆ ಒಂದು ದೊಡ್ಡ ಐತಿಹಾಸಿಕ ಸರೋವರಗಳ ಪ್ರದೇಶವಾಗಿತ್ತು ಅಂತೆ ಈ ಒಂದು ಜಾಗ. ಇಲ್ಲಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಸರೋವರಗಳು ತುಂಬ ಇದ್ವಂತೆ. ಈ ಸರೋವರಗಳಲ್ಲಿ ಇದ್ದಂತಹ ನೀರೆಲ್ಲವೂ ಕೂಡ ಆವಿಯಾಗಿ ಅದರಲ್ಲಿ ಮಿನರಲ್ಸ್, ಅದರಲ್ಲಿ ಉಪ್ಪಿನಂಶ ಅದಷ್ಟೇ ಮಾತ್ರ ಉಳ್ಕೊಂಡಿತ್ತು. ಸೊ ಏನು ಖನಿಜಗಳು ಅಥವಾ ಏನು ಉಪ್ಪು ಉಳ್ಕೊಂಡಿತ್ತಲ್ವ, ಅದು ನಿಧಾನವಾಗಿ ಒಂದು ಸರ್ಫೇಸನ್ನು ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದೆ ಈ ಒಂದು ಜಾಗದ ಮೇಲೆ. ಹೀಗೆ ನಿಧಾನವಾಗಿ ಈ ವಿಶಾಲದ ಉಪ್ಪಿನ ಈ ಸರ್ಫೇಸ್ ಏನಿದೆಯಲ್ಲ, ಇದು ರೂಪುಗೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲೂ ಹೇಗಿದೆ ಅಂತಂದರೆ, ನೀವು ಲೆಕ್ಕ ಹಾಕಿ 10,000 ಚದರದಷ್ಟು ಉದ್ದ

ಇದೆ ಇದು ಅಂತಂದರೆ 10,000 ಚದರ ಕಿಲೋಮೀಟ್ರ್, ಎಷ್ಟು ದೊಡ್ಡದಾಗಿರಬೇಕು. ಸೊ ಎಷ್ಟೋ ಕಡೆ ಇದು ಈ ಒಂದು ಉಪ್ಪಿನ ಪದರ ಏನಿದೆ ಅಲ್ವಾ, ಇದು ಹಲವಾರು ಮೀಟರ್ಗಳಷ್ಟು ದಪ್ಪ ಇರುತ್ತಂತೆ. ಅಷ್ಟೊಂದು ಉಪ್ಪು ಸರೋವರಗಳಿಂದ ಆವಿಯಾದಂತಹ ನೀರಿನಿಂದ ಫಾರ್ಮ್ ಆಗಿದೆ ಈ ಒಂದು ಜಾಗದಲ್ಲಿ. ಸೊ ಇದು ಕನ್ನಡಿ ರೀತಿಯಲ್ಲಿ ಯಾಕೆ ಕಾಣುತ್ತೆ, ಕನ್ನಡಿ ಥರ ಕಾಣುತ್ತೆ, ಆಕಾಶನೋ ಭೂಮಿನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಕನ್ನಡಿ ರೀತಿ ಹೇಗೆ ಕಾಣುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. FM Rainbow 101.3 MHz.

ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಕನ್ನಡಿ ರೀತಿ ಹೇಗೆ ಕಾಣುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ FM Rainbow 101.3 MHz ನಲ್ಲಿ.

ಗಗನವೇ ಭಾಗಿ, ಭುವಿಯನ್ನು ಕರೆದಂತಿದೆ. ಹೌದು, ಇವತ್ತು ಆಕಾಶನೋ ಭೂಮಿನೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿದೆ 4:31. ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾ ಹೆಡ್ಸ್ ಅನ್ನ. ನಾನು ಇವತ್ತು ಸಲಾರ್ ದೇ ಯೂನಿ ಅನ್ನುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ. ಬೊಲಿವಿಯಾಲ್ಲಿ ಇರುವಂತಹ ಜಾಗ ಇದು. ಸೊ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂತ ಮಾತಾಡ್ತಾ ಇದ್ವಿ. ಯಾಕೆ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂದರೆ, ಉನಿಯು ಈ ಒಂದು ಜಾಗ ಇದೆಯಲ್ಲ, ಉಯುನಿ ಅನ್ನುವಂತಹ ಜಾಗ ಅತ್ಯಂತ ಅದ್ಭುತವಾದಂತಹ ವಿಶಿಷ್ಟವಾಗಿರುವಂತಹ ಜಾಗ. ಯಾಕೆ ಗೊತ್ತಾ, ಇದನ್ನು ಮಿರರ್ ಎಫೆಕ್ಟ್ ಜಾಗ ಅಂತ ಕೂಡ ಕರೀತಾರೆ. ಮಳೆಗಾಲದಲ್ಲಿ ಏನಾಗುತ್ತೆ, ಉಪ್ಪಿನ ಮೈದಾನ ಆಗಿರೋದ್ರಿಂದ, ಈ ಸಾಲ್ಟ್ ಸರ್ಫೇಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ತೆಳುವಾದ ನೀರಿನ ಪದರ ಬರೋದಕ್ಕೆ ಶುರುವಾಗತ್ತೆ ಮಳೆಗಾಲದಲ್ಲಿ. ಆಗ ನೆಲದ ಮೇಲಿರುವಂತಹ ಉಪ್ಪೆಲ್ಲ ಕರಗಿ ಆಕಾಶದ ಪ್ರತಿಬಿಂಬ ಕಾಣಿಸಿ ಆಕಾಶ ಮತ್ತು ಭೂಮಿ ಒಂದೇ ಆಗಿರೋ ರೀತಿ ಒಂದು ಇಮೇಜನ್ನು, ಒಂದು ಮಿರಾಜ್ ಎಫೆಕ್ಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಈ ದೃಶ್ಯ ಕಾಣುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಒಂದು ಜಾಗ ಒಂದಷ್ಟು ಸೆಂಟಿಮೀಟರ್ಗಳಷ್ಟು ನೀರು ಇದ್ರ ಮೇಲೆ ಪದರ ನಿರ್ಮಾಣ ಆಗೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳಿದೆ. ಹಾಗೆ ಈ ನೀರು ಬೃಹತ್ ಕನ್ನಡಿಯಂತೆ ಆಕಾಶ ಮತ್ತು ಮೋಡ ಇವೆರಡೂ, ಒಂದು ಸ್ವಲ್ಪ ಉಪ್ಪು ಕರಗತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ಉಪ್ಪು ಕರಗಿರಲ್ಲ. ಸೊ ಒಂದು ರೀತಿ ಆಕಾಶ ಭೂಮಿ ಮೇಲಿರುವಂತಹ ಆಕಾಶದ ರೀತಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಸೂರ್ಯಾಸ್ತದ ಪ್ರತಿಬಿಂಬವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನೋಡ್ಬೋದು ಗೊತ್ತಾ. ಇದಕ್ಕೆ ಅನ್ಸುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿರರ್ ಅಂತ ಈ ಒಂದು ಪ್ರಸಿದ್ಧವಾಗಿರುವಂತಹ ಜಾಗವನ್ನ ಕರೀತಾರೆ. ಹಾಗೆ ಒಳ್ಳೊಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ವರಾಹು ಮತ್ತು ಇಲ್ಲ ಅವರು, ನಿಮ್ಮ ಹೆಸರನ್ನ ಸರಿಯಾಗಿ ಪ್ರನೌನ್ಸ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು ನಮಗೆ 9408091013 ಈ ಒಂದು ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಡಿ. ನಾವು ಕೊಡ್ತಾ ಇರುವಂತಹ ಮಾಹಿತಿ ಹೇಗಿದೆ ಅಂತ ತಿಳಿಸ್ಕೊಡಿ. ಜೊತೆಗೆ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಾ, ನೀವು ಲೈಫಲ್ಲಿ ಒಂದ್ಸತಿನಾದರೂ ಈ ಜಾಗನ ನೋಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಯಾವ ರೀತಿ ಇರ್ಬೋದು ನಿಮ್ಮ ಒಂದು ಫೀಲಿಂಗ್ಸ್, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9408091013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಗಣೇಶ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ ಕಾಫಿ ಹೋಗೋಣ ಅನ್ನುವಂತಹ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಎಲ್ಲರದ್ದು ಕಾಫಿ ಆಯ್ತಾ ಅಥವಾ ಇನ್ನ ಮಾಡ್ಬೇಕಾ ನೀವೆಲ್ಲರೂ ಕಾಫಿ? ಹಾಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೊಲಿವಿಯಾದ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಸೊ ಈ ಒಂದು ಜಾಗ ಕೇವಲ ಪ್ರವಾಸಿ ತಾಣ ಅಷ್ಟೇ ಅಲ್ಲ, ಇದು ಒಂದು ಹೈಯೆಸ್ಟ್ ಮಿನರಲ್ ರಿಸೋರ್ಸ್ ಇರುವಂತಹ ಜಾಗ ಕೂಡ ಹೌದು. ಲಿಥಿಯಂನ ಭಂಡಾರನೇ ಇದೆ ಇಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಲಿಥಿಯಂನಂತಹ ಪ್ರಮುಖ ನೈಸರ್ಗಿಕವಾಗಿರುವಂತಹ ಸಂಪನ್ಮೂಲ, ಈ ಮಿನರಲ್ ರಿಸೋರ್ಸ್ ಇರುವಂತಹ ಪ್ರದೇಶ. ಉಪ್ಪಿನ ಪದರದ ಕೆಳಗೆ ಏನಿದೆ ಬ್ರೈನ್ನಲ್ಲಿ ಲಿಥಿಯಂ ಸೇರಿದಂತೆ ಹಲವು ಖನಿಜಗಳು, ಹಲವು ಮಿನರಲ್ಸ್ ಇದರ ಕೆಳಗಡೆ ಇರೋದ್ರಿಂದ ಇಂದಿನ ನೀವು ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಚಾರ್ಜರ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಬ್ಯಾಟ್ರಿಗಳು, ಸೊ ಈ ಬ್ಯಾಟ್ರಿಗಳಲ್ಲಿ ಪ್ರಮುಖವಾಗಿ ಉಪಯೋಗಿಸುವಂಥದ್ದು ಈ ಲಿಥಿಯಂ. ಈ ಲಿಥಿಯಂ ರಿಸೋರ್ಸ್, ಈ ಲಿಥಿಯಂ ಮಿನರಲ್ ಏನಿದೆ ಅದು ಹೇರಳವಾಗಿ ಈ ಒಂದು ಉಪ್ಪಿನ ಪದರದ ಕೆಳಗಡೆ ಸಿಗತ್ತಂತೆ. ಹಾಗೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮೊಬೈಲ್ನಿಂದ ಎಲೆಕ್ಟ್ರಿಕ್ ಕಾರ್ವರೆಗೆ ಯೂಸ್ ಮಾಡೋ ಎಲ್ಲ ಬ್ಯಾಟ್ರಿಗಳಲ್ಲೂ ಈ ಲಿಥಿಯಂ ರಿಚ್ ತುಂಬಾ ಇಂಪಾರ್ಟೆಂಟು. ಸೊ ಇದೊಂದು ಪ್ರವಾಸೋದ್ಯಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಮಿನರಲ್ ಕ್ಯಾಟಗರಿಯಲ್ಲೂ ಕೂಡ ಇದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದರಿಂದ ಈ ಉಯೂನಿಗೆ ಆರ್ಥಿಕವಾಗಿಯೂ ಮತ್ತು ಭವಿಷ್ಯದ ಎನರ್ಜಿ ಇಂಡಸ್ಟ್ರಿ ದೃಷ್ಟಿಯಲ್ಲೂ ಕೂಡ ದೊಡ್ಡ ಮಹತ್ವ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇದರ ಸುತ್ತಮುತ್ತ ನೋಡೋದಕ್ಕೆ ಒಂದಷ್ಟು ತಾಣಗಳು ಕೂಡ ಇದೆಯಂತೆ. ಏನು ಈ ತಾಣಗಳು ಅಂತಂದರೆ, ಇಲ್ಲಿಗೆ ಹೋದಾಗ ಕೇವಲ ಉಪ್ಪಿನ ಮೈದಾನ ಅಷ್ಟೇ ಅಲ್ಲ, ಇಲ್ಲಿ ಇನ್ಕಹೋಸಿ ಐಲೆಂಡ್ ಅನ್ನುವಂತಹ ಐಲೆಂಡ್ ಇದೆ. ಏನಪ್ಪ ಇದು, ಇದು ಸಮುದ್ರನೇ ಅಲ್ಲ, ಐಲೆಂಡ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐಲೆಂಡ್ ಅಂತಂದರೆ ಸಮುದ್ರದಲ್ಲಿ ಫಾರ್ಮ್ ಆಗಿರುವಂತಹ ಒಂದು ದ್ವೀಪ ಅಲ್ಲ, ಇದು ಈ ಉಪ್ಪಿನ ಪ್ರದೇಶದ ಮಧ್ಯದಲ್ಲಿ ಒಂದು ಮುಂಚೆ ತುಂಬ ವರ್ಷಗಳ ಹಿಂದೆ ಒಂದಷ್ಟು ಕಾಡು ಅಥವಾ ಏನೋ ಇದ್ದಿದ್ದ ಟೈಮ್ನಲ್ಲಿ ಅಲ್ಲಿ ಜ್ವಾಲಾಮುಖಿ ಬಂದು ಜ್ವಾಲಾಮುಖಿ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳೆಲ್ಲ ಹೋಗಿ ಅಲ್ಲಿ ಏನು ರೆಸಿಡ್ಯೂ ಇರುತ್ತಲ್ವ, ಆ ಒಂದು ರೆಸಿಡ್ಯೂ ಅವಶೇಷಗಳಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಜಾಗ ಇದು ಇನ್ಕಹೋಸಿ ಐಲೆಂಡ್ ಅಂತ. ದೈತ್ಯ ಕ್ಯಾಕ್ಟಸ್ ಗಿಡಗಳು

ಇಲ್ಲಿ ಇದೆ, ವರ್ಣರಂಜಿತ ಲಗೂನ್ಸ್ ಇದೆ, ಫ್ಲೆಮಿಂಗೋಸು ಮುಂತಾದ ಎಲ್ಲ ಜಾಗಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ. ಎಷ್ಟು ಒಂದೇ ಒಂದು ಜಾಗದಲ್ಲಿ ಎಷ್ಟು ವಿಸ್ಮಯಕಾರಿಯಾಗಿರುವಂತಹ ವಿಚಾರಗಳು ಇದೆ ಅಲ್ವಾ. ನಿಜವಾಗ್ಲೂ ಈ ಪ್ರಪಂಚ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಇದ್ರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಕ್ಕಿದೆಯಪ್ಪ, ವಿಷಯಗಳು ತಿಳ್ಕೊಳ್ಳೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ. ಈ ಡ್ರೈ ಬೇಸಿಗೆ ಕಾಲ ಏನು ಬರುತ್ತಲ್ಲ, ಆ ಒಂದು ಕಾಲದಲ್ಲಿ ಉಪ್ಪಿನ ಮೇಲ್ಕೈಯಲ್ಲಿ ಈ ಒಂದು ಹೆಕ್ಸಗನ್ ರೀತಿಯಲ್ಲಿ ಕಾಣಿಸುತ್ತಂತೆ ಈ ಒಂದು, ಇದು ಮತ್ತೊಂದು ವಿಶೇಷ ಇಲ್ಲಿ. ಸೊ ಇದನ್ನು ನೀವು ನೋಡೋದಕ್ಕೆ ಸಮ್ಮರ್ ಟೈಮಲ್ಲಿ ಹೋಗಬೇಕು. ಸೊ ಇದನ್ನು ಭೂಮಿಯ ಮೇಲಿರುವಂತಹ ಮತ್ತೊಂದು ಗ್ರಹ ಅಂತಾನೆ ಕರೀತಾರೆ ಈ ಒಂದು ಜಾಗವನ್ನು. ದೈತ್ಯ ಕ್ಯಾಕ್ಟಸ್ ಗಿಡಗಳಿದೆ ಇಲ್ಲೊಂದು, ಇನ್ಕೋಸಿಯಾ ಐಲ್ಯಾಂಡ್ ಅಂತ ಇದೆ. ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿರ್ಬೇಕಲ್ವಾ. ನೀವು ಒಂದ್ಸತಿ ಕಣ್ಣು ಮುಚ್ಕೊಳ್ಳಿ ಆಯಿತಾ, ಒಂದ್ಸತಿ ಕಣ್ಣು ಮುಚ್ಕೊಳ್ಳಿ, ಈ ಒಂದು ನಾನು ಹೇಳೋದನ್ನು ಇಮ್ಯಾಜಿನ್ ಮಾಡಿ. ಫುಲ್ಲು ಸಾಲ್ಟ್ ಒಂದು ಸರ್ಫೇಸಲ್ಲಿ, ಒಂದು ಜಾಗದಲ್ಲಿ ಒಂದು ಸಾಲ್ಟ್ ಮೈದಾನ ಇದೆ, ನೀವು ಅಲ್ಲೊಬ್ಬರೇ ನಿಂತಿದ್ದೀರಾ, ಯಾರೂ ಇಲ್ಲ. ಮಳೆ ಬರ್ತಾ ಇದೆ, ಮಳೆ ಬಂದಾಗೆಲ್ಲ ಬಂದು ಬಂದು ಬಂದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಆಕಾಶದ ರಿಫ್ಲೆಕ್ಷನ್ ಭೂಮಿ ಮೇಲೆ ಕಾಣಿಸ್ತಾ ಇದೆ. ಹಾಗೆ ನೀವು ಒಂಚೂರು ಮೇಲೆ ಹಾರೋಗಿ ನೋಡಿದ್ರೆ ಎಷ್ಟು ಅಂದವಾಗಿ ಕಾಣುತ್ತೀರಿ ಈ ಒಂದು ಜಾಗ, ಈ ಐಲ್ಯಾಂಡ್ಗಳಾಗಿರ್ಬೋದು, ಈ ಲಗೂನ್ಸ್ ಆಗಿರ್ಬೋದು. ವಾವ್, ಭೂಮಿಯ ಸ್ವರ್ಗ ಅಂತ ಸುಮ್ಮನೆ ಹೇಳ್ತಾರಾ. ಹಾಗೆ ನನಗೆ ಸಾಕಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಶಾನ್ ಅಗಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಯ್ ಮೇಡಮ್, ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನನಗಂತೂ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಜಯ್ ಅವರು, ಸಾಗರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ಹೇಳಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಆ ಜಾಗಕ್ಕೆ ನಾವು ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬುದಿಹಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಾವು ಈ ಜಾಗಕ್ಕೆಲ್ಲ ಹೋಗೋಕ್ಕಾಗತ್ತಾ ಮೇಡಮ್, ನೀವು ಹೇಳೋದನ್ನೇ ಕೇಳಿ ಸಂತೋಷ ಪಡಬೇಕು ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನು ಕಳಿಸಿ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನದ ಕುರಿತು ಮಾಹಿತಿ ತುಂಬ ಆಸಕ್ತಿದಾಯಕವಾಗಿತ್ತು. ಬೊಲಿವಿಯಾದಲ್ಲಿ ಇರುವಂತಹ ಈ ಸಲಾರ್ದಿ ಉಯುನಿ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜ್ಞಾನವನ್ನು ಹೆಚ್ಚಿಸುವಂತಹ ಉಪಯುಕ್ತ ಮಾಹಿತಿ ಜೊತೆಗೆ ಉತ್ತಮ ಮನೋರಂಜನೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಥರ ಥರ ಹಿಡಿಸಿದೆ ನೀನು ಮನಸ್ಸಿಗೆಯೇ.

ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ, ಸಮಯ ಆಗಿದೆ 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಹೋಗಿದ್ದು ಬೊಲಿವಿಯಾ ಅನ್ನುವಂತಹ ಜಾಗಕ್ಕೆ. ಸೊ ವಿಶ್ವದ ಅತಿ ದೊಡ್ಡ ಸಾಲ್ಟ್ ಫ್ಲಾಟ್ ಸರ್ಫೇಸ್ ಅಂತ ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈ ಒಂದು ಗಂಟೆಯಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಸಿಗ್ತೀನಿ ನಿಮ್ಮನ್ನು, ನಿಮ್ಗೆಲ್ಲರಿಗೂ ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಬಂದಿದೆ. ಟಾಟಾ ಬಾಯ್ ಬಾಯ್, ಸಿ ಯು. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ಗೆಳತಿ ಆರ್ ಜೆ ಚೈತ್ರಾ.

0: Akashvani FM Rainbow 101.3 MHz Musically yours.
1: ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ವಿಜಯಪ್ರಕಾಶವಾಣಿ ಎಫ್ಎಂ ಆ್ಯಂಡ್ ಕಾಂಪನಾಂಕ 101.8 ಮೆಗಾಹರ್ಟ್ಸ್. ಪ್ರಿಯ ಕೇಳುಗರೆ, ಸಮಯ ಸಂಜೆಯ 5:26. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಒಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮೊದಲಿಗೆ ಬ್ರಹ್ಮಗಂಟು ಚಿತ್ರದ ಗೀತೆಗಳು. ವಿಜಯಾನಂದ್ ಅವರ ಸಂಗೀತದಲ್ಲಿ RN ಜಯಗೋಪಾಲ್ ಬರೆದ ಹಾಡುಗಳನ್ನು ಕೇಳೋಣ. ಶ್ರೀಧರ್ ಸಾಧನಾ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಹಾಡಿಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಮತ್ತು ಡಾಕ್ಟರ್ SS ಜಾನಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, 101.8 ಮೆಗಾಹರ್ಟ್ಜ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳದ್ದು. ಸ್ಟುಡಿಯೋ ಸಮಯ ಆಗ್ತಾ ಇದ್ದ 5:36:36. ಸ್ನೇಹಿತರೆ, ಈಗ ತಾನೇ 1985 ತೆರೆಗೆ ಬಂದಂಥ ಬ್ರಹ್ಮಗಂಟು ಚಿತ್ರದ 2 ಗೀತೆಗಳನ್ನು ಕೇಳ್ಕೊಂಬಂದಿವಿ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗಳು ಇವಾಗಿದ್ದವು. ವಿಜಯ ಆನಂದ ಅವರಿಂದ ಸಂಗೀತವಿತ್ತು. ಸಾಧನ ಶ್ರೀಧರ್ ಅವರ ಮೇಲೆ 2 ಹಾಡುಗಳನ್ನು ಫಿಕ್ಸರೈಸ್ ಮಾಡಲಾಗಿತ್ತು. ಈಗ ಮುಂದಿನ ಗೀತೆಗೆ ಹೋಗೋಣ.

ಸ್ನೇಹಿತರೆ, ಲಕ್ಷ್ಮಿ ಮತ್ತು ಶ್ರೀನಾಥ್ ಅವರ ಮೇಲೆ ಫಿಕ್ಸರೈಸ್ ಮಾಡಿದ 81ನೇ ಇಸವಿಯಲ್ಲಿ ತೆರೆಗೆ ಬಂದಂಥ ಎ2 ಎದುರೇಟು ಚಿತ್ರದ ಗೀತೆಯೊಂದನ್ನು ಇದುವರೆಗೆ ಕೇಳ್ಕೊಂಬಂದ್ವಿ. ಸತ್ಯಂ ಅವರ ಸಂಗೀತದಲ್ಲಿ ದೊಡ್ಡ ರಂಗೇಗೌಡ ಬರೆದ ಹಾಡು ಇದಾಗಿತ್ತು. ಇನ್ನು ಮುಂದೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಒಂದು ಗೀತೆ. ಅನಂತನಾಗ್ ಗಾಯತ್ರಿ ನಟಿಸಿದ ಈ ಹಾಡನ್ನು ಬರೆದವರು RNG ಗೋಪಾಲ್. ಸಂಗೀತ ಸಂಯೋಜನೆ ಚಕ್ರವರ್ತಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 5:23:02. ಕನ್ನಡ ಚಿತ್ರಗೀತೆಗಳಲ್ಲಿ ಮುಂದಿನ ಹಾಡು ಅನುರಾಗ ಬಂಧನ. 78ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರವಿದು. ಡಾಕ್ಟರ್ ಎಸ್ ಜಾನಕಿಯವರು ಧ್ವನಿ ನೀಡಿದ್ದಾರೆ ಆರತಿಯವರ ಅಭಿನಯಕ್ಕೆ. ವಿಜಯ ನರಸಿಂಹ ಬರೆದ ಹಾಡಿದು, ರಾಜೇಂದ್ರ ನಾಗೇಂದ್ರ ಅವರ ಸಂಗೀತದಲ್ಲಿದೆ.

ಸ್ನೇಹಿತರೆ, 1974 ಇಸ್ವಿಯಲ್ಲಿ ತೆರೆಗೆ ಬಂದಂಥ ಉಪಾಸನೆ ಚಿತ್ರದ ಗೀತೆಯೊಂದನ್ನು ಈಗ ತಾನೇ ಕೇಳ್ಕೊಂಬಂದ್ವಿ. ಮೊದಲಿಗೆ ಅನುರಾಗ ಬಂಧನ ಚಿತ್ರದ ಗೀತೆ ಮೂಡಿಬಂತು, ಅದಾದ ಮೇಲೆ ಉಪಾಸನೆ ಮೂಡಿಬಂತು. ಈ ಎರಡೂ ಹಾಡುಗಳ ರಚನೆ

ರಚನೆ ವಿಜಯ ನರಸಿಂಹ ಅವ್ರದ್ದಾಗಿತ್ತು. ಮೊದಲ ಗೀತೆಗೆ ಸಂಗೀತ ನಿರ್ದೇಶನವನ್ನು ರಾಜ ನಾಗೇಂದ್ರ ಅವರು ಮಾಡಿದರು. ಎರಡನೇ ಗೀತೆಗೆ ವಿಜಯ ಭಾಸ್ಕರ್ ಅವರಿಂದ ಸ್ವರಕಲ್ಪನೆ ಇತ್ತು. ಈ ಎರಡೂ ಗೀತೆಗಳನ್ನು ಆರತಿ ಅವರ ಮೇಲೆ ಚಿತ್ರಿಸಿಕೊಳ್ಳಲಾಗಿತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. FM ಬ್ಯಾಂಡ್ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 5:32:36 ಆಗ್ತಾಯಿದೆ. ಇನ್ನು ಮುಂದೆ ಜೀವಕ್ಕೆ ಜೀವ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ

0: ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಈಗ ತಾನೇ ಜೀವಕ್ಕೆ ಜೀವ ಮತ್ತು ಬೀಗರ ಪಂದ್ಯ ಚಿತ್ರದ ಎರಡು ಯುಗಳ ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಗೀತೆಗಳನ್ನು ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಪಿ ಶೈಲಜಾ ಅವರಾಗಿದ್ದರು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರ ಆಕಾಶವಾಣಿ ನಿಲಯದಿಂದ. ಸ್ಟುಡಿಯೋ ಸಮಯ 5:42:36 ಆಗ್ತಾಯಿದೆ. ಸುಮಧುರ ಗೀತೆಗಳ ಗಾಯನ ಸದ್ಯಕ್ಕೆ ಸಾಗಿದೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಪಯಣ ವಿತ್ ನೇತಾಜಿ. ಮುಂದಿನ ಗೀತೆ ಈಗ

ಆದ್ಮೇಲೆ ಈಗ ತಾನೇ ಶ್ರೀಪ್ರಿಯ ಅಂಬರೀಷ್ ನಟಿಸಿದ ಮತ್ತೆ ವಸಂತ ಚಿತ್ರದ ಗೀತೆಯನ್ನು ಕೇಳ್ಕೊಂಬಂತೀವಿ. 84ನೇ ಇಸ್ವಿಯಲ್ಲಿ ಈ ಚಿತ್ರ ತೆರೆಗೆ ಬಂದಿತ್ತು. ಶಿವದಯಶಂಕರ್ ಅವರ ಗೀತೆ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರಿಂದ ಸಂಗೀತವಿತ್ತು. ಈ ಹಾಡಿನೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ. ವಿಜಯಪುರ ಆಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 MHz. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

ಈಗ ಕೇಳಿ ಕಥೆ ಕರಾಳ ರಾತ್ರಿ. ಮಳೆಗಾಲದ ಒಂದು ದಿನ ಜೋರಾದ ಗುಡುಗು ಸಿಡಿಲಿನ ಕೂಗು ಮಿಂಚು ಆಗಾಗ ಬಂದು ಹೆದರಿಸುತ್ತಿತ್ತು. ಮಳೆಯ ರಭಸ ಜೋರಾಗಿತ್ತು. ಕರೆಂಟ್ ಕೈಕೊಟ್ಟಿತು. ಎಲ್ಲೆಡೆ ಕತ್ತಲೆ ಆವರಿಸಿತ್ತು. ಮನೆಯಲ್ಲಿ ದೀಪ ಗಾಳಿಗೆ ಹೊಯ್ದಾಡುತ್ತಿತ್ತು. ರಾತ್ರಿ ಬಹಳ ಆಗಿತ್ತು. ಗಂಡ ಇನ್ನೂ ಮನೆಗೆ ಬಂದಿರಲಿಲ್ಲ. ಶಾಂಭವಿ ಬಾಗಿಲಿನಲ್ಲಿ ನಿಂತು ದಾರಿ ಕಾಯುತ್ತಿದ್ದಳು. ಇಷ್ಟು ಜೋರಾದ ಮಳೆಯಲ್ಲಿ ಹೇಗೆ ಬರುವನೆಂಬ ಆತಂಕ, ಮನೆಗೆ ಬರುವ ದಾರಿ ಬೇರೆ ಸರಿಯಿಲ್ಲ ಅಂತ ಚಿಂತಿಸುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದಳು. ಚಿಕ್ಕ ಮಕ್ಕಳೆರಡು ಹಾಗೆ ಹೊದ್ದು ಮಲಗಿದ್ದವು. ಅವರು ಇರುವುದು ಹೊಲದಲ್ಲಿರುವ ಮನೆಯಲ್ಲಿ. ಗೌರೀಶ ದಿನ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿ ಕೊನೆ ಬಸ್ಸಿಗೆ ಮನೆಗೆ ಬರುತ್ತಿದ್ದ. 8 ಗಂಟೆಯವರೆಗೆ ಮನೆಯಲ್ಲೇ ಇರುತ್ತಿದ್ದ. ಆದರೆ ಇವತ್ತು 10 ಗಂಟೆಯಾದರೂ ಮನೆಗೆ ಬಂದಿರಲಿಲ್ಲ. ಮಳೆ ಬೇರೆ ಜೋರಾಗಿತ್ತು. ಬರುವ ದಾರಿ ಸರಿಯಿಲ್ಲ. ಪಕ್ಕದಲ್ಲಿ ದೊಡ್ಡ ಕಾಲುವೆ ಹರಿಯುತ್ತದೆ. ಸ್ವಲ್ಪ ಕಾಲು ಜಾರಿದರೆ ಅನಾಹುತ ತಪ್ಪಿದ್ದಲ್ಲ. ಅಂತಹ ಬಹಳ ಆತಂಕಗಳ ನಡುವೆ ಬರಬೇಕು. ಮಳೆ ಜೋರಾಗಿ ಬಂದಿದ್ದಕ್ಕೆ ದಾರಿ ಕಾಯುತ್ತಿದ್ದಳು. ಫೋನು ಸಿಗುತ್ತಿಲ್ಲ. ಆತಂಕ ಇನ್ನೂ ಜಾಸ್ತಿಯಾಯಿತು. ಗೌರೀಶ ಮತ್ತು ಶಾಂಭವಿಯರದು ಅಂತರ್ಜಾತಿಯ ವಿವಾಹ. ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ತುಂಬ ಒಳ್ಳೆಯ ಗೆಳೆಯರಾಗಿದ್ದರು. ಶಾಂಭವಿ ತಂದೆ ತೀರಿ ಹೋದ ಮೇಲೆ ಅವಳು ಮುಂದೆ ಓದುವುದು ನಿಲ್ಲಿಸಿದಳು. ಇವನು ಮುಂದೆ ಓದುತ್ತಿದ್ದ. ಆದರೆ ಇಬ್ಬರೂ ಆಗಾಗ ಅಲ್ಲಿ ಇಲ್ಲಿಯೇ, ಗೆಳೆಯರ ಮದುವೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹೀಗೆ ಮಾತುಕತೆ ನಡೆದಿತ್ತು. ಇಬ್ಬರೂ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇತ್ತು. ಇಬ್ಬರೂ ಬೇರೆ ಬೇರೆ ಜಾತಿಯವರು. ತಂದೆ ಇರಲಿಲ್ಲ. ತಾಯಿ ಒಬ್ಬಳೇ ಕಷ್ಟಪಟ್ಟು ಮಗಳಿಗೆ ಸ್ವಲ್ಪ ಓದಿಸಿದಳು. ಬಡ ಕುಟುಂಬ. ಅವಳಿಗೆ ಏನಾದರೂ ಸಹಾಯ ಬೇಕಿದ್ದರೆ ಗೌರೀಶ ಸಹಾಯ ಮಾಡುತ್ತಿದ್ದ. ಒಂದು ಸಲ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಡಿದು ಅವಳ ತಾಯಿ ತೀರಿ ಹೋದಳು. ಒಂಟಿಯಾದ ಶಾಂಭವಿ ಸೋದರ ಮಾವನ ಮನೆಗೆ ಸೇರಿದಳು. ಸೋದರ ಮಾವನ ಮಗ ಒಬ್ಬ ಇದ್ದ. ಅವನು ಉಡಾಳ ಕಂಪನಿ ಕುಡಿತ ಐಸ್ಪೀಟ ಸಿಗರೇಟಿನ ದಾಸನಾಗಿದ್ದ. ಇವಳು ಒಂಟಿ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದ. ಅವನೊಬ್ಬ ವಿಕೃತ ಮನುಷ್ಯ ಅಂತವಳಿಗೆ ಅರ್ಥ ಆಯಿತು. ಸೋದರ ಮಾವನ ಹತ್ತಿರ, ಮಾವ ನಾನು ಮುಂದೆ ಓದಬೇಕು, ಸಹಾಯ ಮಾಡಿ, ನಾನು ನೌಕರಿ ಸಿಕ್ಕ ಮೇಲೆ ನಿಮ್ಮ ಹಣ ತಿರುಗಿಸುತ್ತೇನೆ ಅಂದಳು. ಆದರೆ ಮಾವನ ಹೆಂಡತಿ, ಇವಳು ಓದಲು ಹೋದರೆ ಮನೆ ಕೆಲಸ ಯಾರು ಮಾಡೋರು? ಸುಮ್ಮನೆ ನಮ್ಮ ಮಗನಿಗೆ ಇವಳಿಗೆ ಮದುವೆ ಮಾಡಿಸಿ ಅಂತ ಗಂಡನಿಗೆ ಹೇಳಿದಳು. ಏಕೆಂದರೆ ತನ್ನ ಮಗ ಒಬ್ಬ ಅವಿವೇಕಿ, ಯಾರೂ ಕಲಿತ ಹುಡುಗಿಯನ್ನು ಕೊಟ್ಟು ಇವನಿಗೆ ಮದುವೆ ಮಾಡಲ್ಲ. ಇವಳು ಚೆನ್ನಾಗಿಯೂ ಇದ್ದಾಳೆ, ಹಾಗೆ ಸ್ವಲ್ಪ ಓದಿದ್ದಾಳೆ, ತನ್ನ ಮಗನನ್ನು ಕೂಡ ಸಂಭಾಳಿಸುವಳು ಅಂತ ಆಸೆ ಅವಳಿಗೆ. ಇವಳ ಎದೆ ಒಡೆದು ಚೂರಾಯಿತು. ಏನು ಮಾಡುವುದು ತಿಳಿಯದೆ ಒಂದು ದಿನ ಗೌರೀಶನಿಗೆ ಭೆಟ್ಟಿಯಾಗಿ ಇರುವ ವಿಷಯ ಹೇಳಿದಳು. ತುಂಬ ದುಃಖದಲ್ಲಿದ್ದಳು. ಆಗ ಇವನು ಸ್ವಲ್ಪ ಹೊತ್ತು ವಿಚಾರಿಸಿ, ನೀನು

ನನಗೆ ಮದುವೆ ಆಗ್ತೀಯಾ ಅಂದ. ಅವಳಿಗೆ ದಿಗಿಲಾಯಿತು. ಎಂದು ಆ ರೀತಿ ಭಾವಿಸಿರಲಿಲ್ಲ. ಒಳ್ಳೆಯ ಗೆಳೆಯ ಅಂತ ತನ್ನೆಲ್ಲ ದುಃಖವನ್ನು ಹೇಳಿಕೊಳ್ಳುತ್ತಿದ್ದಳು. ಅವನು, ಇದು ಬಿಟ್ಟು ಬೇರೆ ದಾರಿ ಇಲ್ಲ, ನಿನಗೆ ಬೇರೆ ಕಡೆ ಮದುವೆ ಮಾಡಬೇಕಾದರೆ ಅವರೇನೂ ಮಾಡುವುದಿಲ್ಲ. ಮನೆಯಲ್ಲಿ ಮಗನಿಗೆ ಬಿಟ್ಟು ನಿನ್ನ ಬಗ್ಗೆ ಅವರೇಕೆ ವಿಚಾರಿಸುವರು? ಈಗ ನಾವಿಬ್ಬರೂ ಮದುವೆಯಾದರೆ ಹೇಳದ ಕೇಳದೆ ಆದಳು ಅಂತ ಸ್ವಲ್ಪ ದಿವಸ ಸಿಟ್ಟಿನಲ್ಲಿ ಇರ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಅಂದಳು. ಅವರು ಒಪ್ಪಲ, ಸ್ವಲ್ಪ ದಿವಸ ಎಲ್ಲವೂ ಕಷ್ಟ, ನನಗೆ ಹೇಗೂ ನೌಕರಿಯಾಗಿದೆ, ಬದುಕೋಣ ಎಲ್ಲಿ ಆದರೂ ಅಂದ. ಪರಿಸ್ಥಿತಿ ಸುಧಾರಿಸುವವರೆಗೂ ನಿನಗೆ ಒಪ್ಪಿಗೆ ಇದ್ದು ನನ್ನ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ಎರಡು ದಿನ ಸಮಯ ತೆಗೆದುಕೊಂಡು ಹೇಳು. ಇದರ ಹೊರತು ನಾನು ಬೇರೇನು ಸಹಾಯ ಮಾಡಲಾರೆ. ನಾನು ನಿನಗೆ ಇಷ್ಟಪಟ್ಟೆ ಕೇಳುತ್ತಿರುವೆ ಅಂದ. ನಿನ್ನ ಅಸಹಾಯಕತೆಗೆ ನಾನು ಕೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ನಾವು ಎರಡು ದಿನ ಬಿಟ್ಟು ಮತ್ತೆ ಭೇಟಿಯಾಗೋಣ ಅಂದ. ಅವಳು ರಾತ್ರಿಯೆಲ್ಲ ವಿಚಾರ ಮಾಡಿದಳು. ಅವನು ಒಳ್ಳೆ ಹುಡುಗ, ಮಾತಿನ ಮೇಲೆ ನಿಲ್ಲುವಂತವನು. ಮನೆಯಲ್ಲಿ ಸಮಸ್ಯೆಯಾದರೂ ಇವನಿಂದ ತೊಂದರೆ ಇಲ್ಲ. ಆ ಅವಿವೇಕಿಗೆ ಮದುವೆಯಾಗಿ ಜೀವನ ಪೂರ್ತಿ ಕಷ್ಟ ಅನುಭವಿಸುವುದಕ್ಕಿಂತ ಅವರನ್ನೇ ಮದುವೆಯಾಗುವುದು ಒಳ್ಳೆಯದು ಅಂದಳು. ಮೂರು ದಿವಸ ಆದ ಮೇಲೆ ಗೆಳೆಯರ ಸಮ್ಮುಖದಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗಿ ಗೌರೀಶ ತಮ್ಮ ಮನೆಗೆ ಕರೆದುಕೊಂಡು ಹೋದ. ಆದರೆ ಅವರ ಮನೆಯಲ್ಲಿ ಅವನ ತಾಯಿ ಮಡಿ ಮೈಲಿಗೆ ಪೂಜೆ ಪುನಸ್ಕಾರ ಸಂಪ್ರದಾಯ ಕಟ್ಟುನಿಟ್ಟಾಗಿ ಪಾಲಿಸಿದವಳು. ಯಾವ ಶಾಸ್ತ್ರವೂ ಇಲ್ಲದೆ ಮದುವೆ ಆಗಿದ್ದಕ್ಕೆ ಮನೆಯೊಳಗೆ ಕರೆಯಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದಳು. ಆದರೆ ಗೌರೀಶನ ಅಜ್ಜ ಊರಲ್ಲಿ ನ್ಯಾಯ ಪಂಚಾಯಿತಿ ಮಾಡುವರು, ಮುಂದೆ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸಬಾರದು ಅಂತ ಈಗ ಮದುವೆ ಅಂತ ಆಗಿದೆ. ಆ ಹೆಣ್ಣು ಮಗು ಇವನ ನಂಬಿ ಬಂದಿದೆ. ಈಗ ನೀವು ಬೇಡ ಅಂದರೆ ನಿಮ್ಮ ಮಗನು ಅವಳ ಜೊತೆ ಹೋಗುವ ಮನೆ ಮರ್ಯಾದೆ ಹೋಗುವುದು ಬೇಡ. ಇವನನ್ನು ನಂಬಿ ಬಂದ ಹೆಣ್ಣಿಗೆ ಅನ್ಯಾಯ ಆಗುವುದು ಬೇಡ. ಇವರಿಬ್ಬರು ತೋಟದ ಮನೆಯಲ್ಲಿ ಇರಲಿ, ನಿಮಗೂ ಬೇಜಾರ ಬೇಡ ಅಂದರು. ಆಳು ಮನುಷ್ಯ ಬಸಪ್ಪಗೆ ಕರೆದು ಇವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡು, ಯಾವುದು ಕೊರತೆ ಆಗಬಾರದು ಅಂದರು. ಅಲ್ಲೇ ನಿಂತಿದ್ದ ಅವರ ಮಗಳು ಸ್ವಲ್ಪ ವೈಶಾಲ್ಯ ಹೃದಯದವಳು. ಇವರನ್ನು ಇಲ್ಲೇ ನಿಲ್ಲಿಸಿದರೆ ಹೇಗೆ, ಆಮನಿ ಪೂರ ತಯಾರಾಗುವವರೆಗೂ ನಮ್ಮ ಮನೆಗೆ ಕರೆದುಕೊಂಡು ಹೋಗಲೇ ಅಂತ ಅಪ್ಪನ ಅಪ್ಪಣೆಯೇ ಕೇಳಿದಳು. ಸರಿ ಪುಣ್ಯ ಕಟ್ಕೊಂಡು ಕರ್ಕೊಂಡು ಹೋಗು ಅಂದರು. ಅವರ ಮನೆಯಲ್ಲಿ ಎರಡು ದಿವಸ ಇದ್ದು ತಮ್ಮ ಮನೆಗೆ ಹೋದರು. ಮನೆ ಚಿಕ್ಕದು, ಆದರೆ ಅವಶ್ಯವಿರುವ ವಸ್ತುಗಳಿಗೇನು ಕೊರತೆ ಇಲ್ಲ. ಅಂದುಕೊಂಡಷ್ಟು ಕಷ್ಟ ಏನೂ ಬರಲಿಲ್ಲ ಅಂತ ನಿಟ್ಟುಸಿರು ಬಿಟ್ಟರು. ಮೊದಲು ಅಜ್ಜ ಒಬ್ಬರೇ ಈ ಮನೆಗೆ ಬಂದು ಹೋಗುತ್ತಿದ್ದರು. ಹುಡುಗಿಯ ಅಚ್ಚುಕಟ್ಟುತನ, ಇರುವ ಶಿಸ್ತು, ಹಿರಿಯರಿಗೆ ಕೊಡುವ ಗೌರವ, ಆಳುಗಳ ಜೊತೆ ನಡೆದುಕೊಳ್ಳುವ ರೀತಿ ನೋಡಿ ಎಲ್ಲರೂ ಬಂದು ಹೋಗಿ ಮಾಡಹತ್ತಿದರು. ಗೌರೀಶ ಬೇರೆ ಊರಿಗೆ ನೌಕರಿಗೆ ಹೋಗಿ ರಾತ್ರಿ ಬರುತ್ತಿದ್ದ, ಮನೆ ಮಾತ್ರ ಅದೇ ಇತ್ತು. ಹೀಗೆ ಅವಳು ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು. ಮಗುವಿನ ಜೊತೆ ಇಬ್ಬರು ಸಂತೋಷವಾಗಿ ಕಾಲಚಕ್ರ ಉರುಳುತ್ತಿತ್ತು. ಮಳೆಗಾಲ ಬಂದರೆ ಹೋಗಿ ಬಂದು ಮಾಡುವವರಿಗೆ ತೊಂದರೆ ಆಗುತ್ತಿತ್ತು ಅಂತ ಒಂದು ಸಣ್ಣ ಕಾಲುದಾರಿ ಹಾಕಿದ್ದರು. ರಾತ್ರಿ ಯಾರೂ ಅಲ್ಲಿ ಓಡಾಡುತ್ತಿರಲಿಲ್ಲ, ಏಕೆಂದರೆ ಪಕ್ಕದಲ್ಲಿ ದೊಡ್ಡ ಕಾಲುವೆ ಹರಿದು ಊರು ಕೆರೆಗೆ ಕೂಡುತ್ತಿತ್ತು. ಈಗ ಹೊಸದಾಗಿ ಆ ಕಾಲುವೆ ಅಗಲ ಮಾಡುತ್ತಿದ್ದರು. ಇನ್ನೂ ಅದರ ಕೆಲಸ ನಡೆದಿತ್ತು. ಹೀಗಾಗಿ ಗಂಡ ಬರುವವರಿಗೂ ಅವಳಿಗೆ ಸಮಾಧಾನವಿರಲಿಲ್ಲ. ಇಂತಹ ಮಳೆಯಲ್ಲಿ ಯಾರಿಗೂ ಹೇಳುವ ಹಾಗೂ ಇಲ್ಲ. ರಾತ್ರಿಯೆಲ್ಲ ಕಾದು ಕಾದು ಬೆಳಿಗ್ಗೆ ಎದ್ದ ತಕ್ಷಣ ಆಳು ಬಸಪ್ಪನಿಗೆ ಕರೆದುಕೊಂಡು ಅಜ್ಜ ಅವರ ಮನೆಗೆ ಹೋಗಿ ಹೇಳಿದಳು. ರಾತ್ರಿಯಾದರೂ ಇವರು ಬರಲಿಲ್ಲ, ಫೋನು ತೆಗೆದುಕೊಳ್ಳುತ್ತಾ ಇಲ್ಲ. ಗೌರೀಶ ಅಣ್ಣ ತಮ್ಮಂದಿರು ಬಸ್ ಸ್ಟ್ಯಾಂಡ್ಗೆ ಹೋಗಿ ರಾತ್ರಿ ಮುಕ್ಕಾಮು ಬಸ್ ಬಂದಿದೆಯಾ ಅಂತ, ಸ್ವಲ್ಪ ಲೇಟಾಗಿ ಬಂತು ಅಂತ ಹೇಳಿದರು. ಅವರ ಜೊತೆ ಈ ಊರಿಗೆ ಇನ್ನೊಬ್ಬ ಹುಡುಗ, ಇವರ ಜೊತೆ ಬೇರೆ ಊರಿಗೆ ನೌಕರಿಗೆ ಹೋಗುತ್ತಿದ್ದ. ಅವನ ಮನೆಗೆ ಹೋಗಿ ಕೇಳಿದರು. ಇಲ್ಲ ಅಣ್ಣ, ನನ್ನ ಜೊತೆನೇ ಬಂದು, ಮಳೆ ಜೋರಾಗಿ ಇದೆ, ಹೋಗಬೇಡಿ, ನಮ್ಮ ಮನೆಯಲ್ಲೇ ಇರು, ಬೆಳಿಗ್ಗೆ ಹೋಗುವಂತೆ ಅಂದರೂ ಕೇಳಲಿಲ್ಲ. ರಾತ್ರಿ ಕತ್ತಲು, ಶಾಂಭವಿ ಒಬ್ಬಳೆ, ಮಗುವನ್ನ ಕರ್ಕೊಂಡು ಇರ್ತಾಳೆ, ಭಯ ಆಗಬಹುದು ಅಂತ ಹೊರಟೆ ಹೋದರು. ನಾನು ಎಷ್ಟು ಹೇಳಿದರೂ ಕೇಳದೆ ನಾನು ನಿಧಾನಕ್ಕೆ ಹೋಗ್ತೀನಪ್ಪ, ಚಿಂತಿಸಬೇಡ ಅಂತ ಹೊರಟೆ ಹೋದರು. ಇನ್ನೂ ಬಂದಿಲ್ಲ ಅಂದರೆ ಏನು ಅರ್ಥ ಅಂತ

0: ಸ್ಥಗಿತಿಗೆ ಒಳಗಾದರು ಎಲ್ಲರೂ. ಅಷ್ಟು ಅವಸರದಿಂದ ಬಂದವನು ಎಲ್ಲಿ ಹೋದ ಎಂದು ಎಲ್ಲರೂ ಹುಡುಕುತ್ತಿದ್ದರು. ಏನಾದರೂ ಅನಾಹುತ ಆಗಿರಬಹುದು ಅಂತ ಮನೆಯವರು ಗಾಬರಿಯಿಂದ ಪೊಲೀಸರಿಗೆ ತಿಳಿಸಿದರು. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರಿಂದ ಒಂದು ಫೋನ್ ಕರೆ ಬಂತು. ದಂಡೆ ಮೇಲೆ ಒಂದು ಶವ ಪತ್ತೆಯಾಗಿದೆ, ನೋಡಬನ್ನಿ ಅಂದರು. ಎಲ್ಲರೂ ಗಾಬರಿಯಿಂದ ಅಲ್ಲಿಗೆ ಹೋದರು. ಶಾಂಭವಿಗೆ ಕೈಕಾಲು ಆಡಲೇ ಇಲ್ಲ, ಅಳುತ್ತಾ ಕುಳಿತು ಬಿಟ್ಟಳು. ಅಷ್ಟರಲ್ಲಿ ಗೌರೀಶ ಬಂದು, ಏಕೆ ಅಳುತ್ತಿರುವೆ, ರಾತ್ರಿ ಭಯ ಆಗಿತ್ತಾ ಅಂದ. ನೀವು ಇಷ್ಟು ಹೊತ್ತಿಗೆ ಎಲ್ಲಿದ್ದೀರಿ, ನಿಮ್ಮ ಗೆಳೆಯ ಹೇಳಿದರೂ ನೀವು ಮಳೆಯಲ್ಲಿ ಮನೆಗೆ ಬಂದ್ರಿ ಅಂತ. ಮನೆಗೂ ಬಂದಿಲ್ಲ, ಏನಾಗಿರಬಹುದು ಎಂದು ಎಲ್ಲರೂ ಗಾಬರಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂದಳು. ನಾನು ಬಂದು ಹೇಳುತ್ತೇನೆ, ಮೊದಲು ಅವರಿಗೆ ಭೇಟಿಯಾಗಿ ಬರುತ್ತೇನೆ, ಅವರಿಗೆ ಗಾಬರಿ ಪಡುವುದು ಬೇಡ ಅಂದು ಹೋದ. ಎಲ್ಲರೂ ಆ ಶವ ನಮ್ಮದಲ್ಲ ಅಂತ ಮನೆಗೆ ಬಂದರು. ಇವನಿಗೆ ನೋಡಿ ಎಲ್ಲರೂ ಕೂಗಾಡುವರೆ, ಯಾಕೋ ಎಲ್ಲಿ ಹೋಗಿದ್ಯೋ, ನಮಗೆ ಒಂದು ತಿಳಿ ಅಂದರೆ ನೂರು ತಿಳಿದು ಬಂತು ಎಂದು ತಾಯಿ ಅಳಹತ್ತಿದರು. ಇಲ್ಲ, ನಾನು ಹೊರಟಿದ್ದೆ, ಕತ್ತಲು ನಿಧಾನಕ್ಕೆ ಗಟಾರ್ ದಾಟಬೇಕು ಅನ್ನುವಷ್ಟರಲ್ಲಿ ಪಕ್ಕದ ತೋಟದ ಅಜ್ಜ ಬಂದು ಕೈ ಹಿಡಿದು ಎಳೆದು, ಏನ್ ಮಾಡ್ತಾ ಇದೀಯಾ, ಯಾ ಮಾರಿಯಾದರೂ ನಿನ್ನ ಶವ ಕೂಡ ಸಿಗಲ್ಲ ಅಂತ ಬೈದರು. ಅಲ್ಲ, ಒಬ್ಬಳೇ ಇದ್ದಾಳೆ, ಚಿಕ್ಕ ಮಗ ಭಯ ಪಡ್ತಾರೆ ಅಂದೆ. ಇವತ್ತು ಒಂದು ದಿನ ಭಯಪಟ್ಟರೆ ಏನಾಗಲ್ಲ, ನಿನಗೇನಾದರೆ ಪೂರ್ತಿ ಜೀವನ ಅವರು ಅನುಭವಿಸಬೇಕಾಗುತ್ತದೆ. ನೀನು ನಮ್ಮ ಮನೆಗೆ ಹೋಗು, ಮಳೆಗೆ ಬಹಳ ಮಣ್ಣು ಜಾರಿದೆ, ನನಗೆ ಮನೆಗೆ ಕಳುಹಿಸಿ. ತಾವು ದಪ್ಪನೆ ಪ್ಲಾಸ್ಟಿಕ್ ಹೊದ್ದು ಕಂದಿಲ ಹಿಡಿದುಕೊಂಡು ಬೆಳಕಿನವರೆಗೂ ಅಲ್ಲೇ ಕುಳಿತಿದ್ದರು. ಪಾಪ, ಮಳೆಯಲ್ಲಿ ಕುಳಿತ ಕಾರಣ ಅವರಿಗೆ ವಿಪರೀತ ಜ್ವರ ಬಂದಿತ್ತು. ನಾನು ಎದ್ದು ಮನೆಗೆ ಬರಬೇಕು ಅನ್ನುವಷ್ಟರಲ್ಲಿ ಜ್ವರದಲ್ಲಿ ಹುಷಾರಾಗಿ ಹೋಗು ಅಂದರು. ನನಗೆ ಅಷ್ಟೊಂದು ಸಹಾಯ ಮಾಡಿದ ಅಜ್ಜ ಜ್ವರದಿಂದ ಬಳಲುವುದು ನೋಡಿ ಡಾಕ್ಟರ್ಗೆ ಕರೆದುಕೊಂಡು ಬಂದು ಅವರಿಗೆ ಔಷಧಿ ಕುಡಿಸಿ ಬರುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ನಿಮಗೆಲ್ಲ ತೊಂದರೆಯಾಯಿತು. ಆ ಗಟಾರ್ನಲ್ಲಿ ಸ್ವಲ್ಪ ಮಣ್ಣು ಹಾಕಿರಬೇಕು, ಇಲ್ಲ ಅಂದರೆ ತೊಂದರೆಯಾಗುತ್ತೆ ಅಂದು. ತಾಯಿ, ಏನು ಬೇಡ, ನಿನ್ನ ಹೆಂಡತಿ ಮಗ ಕರ್ಕೊಂಡು ಈ ಮನೆಗೆ ಬಾ, ಇಲ್ಲೇ ಇರು, ನನಗೆ ಹೃದಯಾಘಾತ ಕೊಡಬೇಡಿ, ಜೀವ ಬಾಯಿಗೆ ಬಂದಂತಾಯಿತು, ಅವಳು ಒಬ್ಬಳೇ ಇರುವುದು ಬೇಡ, ನೀನು ಆತಂಕ ಪಟ್ಟು ಅನಾಹತ ಮಾಡಿಕೊಳ್ಳುವುದು ಬೇಡ ಅಂತ ರೇಗಿದಳು. ಎಲ್ಲರಿಗೂ ಖುಷಿಯಾಯಿತು. ಹೇ ಅಣ್ಣ, ನಮ್ಮ ಜೊತೆಗೆ ಇರ್ತಾನೆ ಅಂತ ತಮ್ಮಂದಿರು ಅತ್ತಿಗೆ ಮಗನ ಕರೆದುಕೊಂಡು ಬಂದರು. ಎಲ್ಲರಿಗೂ ಅಚ್ಚುಮೆಚ್ಚಿನ ಅತ್ತಿಗೆ ಆದಳು. ಮುದ್ದಾದ ಮಗ, ಮನೆ ತುಂಬ ಜನ ಪ್ರೀತಿ ಮಮತೆ ಎಲ್ಲವೂ ಸಿಕ್ಕಿತು. ಹಾಂ ಪ್ರಿಯ ಕೇಳುಗರೆ, ಈ ಕಥೆಯ ಅರ್ಥ ಇಷ್ಟೇ. ಯಾರ ಹಣೆಯಲ್ಲಿ ಏನು ಬರೆದಿರುತ್ತದೋ ಅದು ಯಾರಿಂದಲೂ ತಪ್ಪಿಸಲು ಆಗದು. ಅವತ್ತು ಸ್ವಲ್ಪ ಕಷ್ಟಕ್ಕೆ ಹೆದರಿ ಹಿಂದೆ ಸರಿದಿದ್ದರೆ ಶಾಂಭವಿ ಇಂದು ಸುಖವಾಗಿ ಇರುತ್ತಿರಲಿಲ್ಲ. ಕಷ್ಟಗಳು ಬಂದರೆ ಅದರ ಹಿಂದೆ ಸುಖವು ಬರುತ್ತದೆ ಅನ್ನುವ ಹಿರಿಯರ ವಾಣಿ ಎಷ್ಟು ನಿಜ ಅಲ್ವೇ? ಪ್ರಿಯ ಕೇಳುಗರೆ, ನೀವೇನಂತೀರಾ? ಇದುವರೆಗೆ ಕರಾಳ ರಾತ್ರಿ ಕಥೆ ಕೇಳಿದಿರಿ.
1: ಸಂಕಲನ ಸವಿತಾ ದೇಶಮುಖ್,
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.

ಸತ್ಯವೇ ನನ್ನ ದೇವರು, ಅಹಿಂಸೆಯು ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು ಶ್ರಮಿಸುವಾಗ ಸತ್ಯ ಹೇಳುತ್ತದೆ, ನನ್ನ ಮೂಲಕವೇ ಅದರ ಸಿದ್ಧಿ ಎಂದು. ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆಯು ಹೇಳುತ್ತದೆ, ನನ್ನ

0: ಮೂಲಕವೇ ಅದರ ಸಿದ್ಧಿ ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.
1: ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರವಿದ್ದು ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 MHz. ಈಗ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಚಜಿರೊಟ್ಟಿ ಚೌಳಿಕೈ ಎಂದಿನಂತೆ 6:10 ಅವಲೋಕನ ಕಾರ್ಯಕ್ರಮ ಇದೆ. 6:30 ಬೆಂಗಳೂರು ನಿಲಯದಿಂದ ಕಿಸಾನ್ವಾಣಿ 6:51 ಇದು ರೈತರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಸೀರ್ ಅಹಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶನ ಮಾಡಿದ್ದಾರೆ ಸಿದ್ರಾಯ ಸಾಲುಂಕ. ಜನಪದ ಸಂಗೀತ ನಂತರದಲ್ಲಿ ಕೇಳುತ್ತೀರಿ. ಗತರೇ ಮೇರ ದಿಲ್ ಈ ಶೀರ್ಷಿಕೆಯ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳು 8:00. ಸ್ಪಾಟೆಡ್ ಕಾರ್ಯಕ್ರಮ 9:15. ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ 9:30 ದಿಲ್ಲಿ ಕೇಂದ್ರದಿಂದ. ಇನ್ನು 10:00 ಕರ್ನಾಟಕ ಕ್ಲಾಸಿಕಲ್ ವೋಕಲ್ ಕೂಡ ಇದೆ. ಇದರಲ್ಲಿ ಮಹಾಲಕ್ಷ್ಮೀ ಜಗನ್ಮಾತ, ಶಂಕರಾಭರಣ ರಾಗ, ಮಿಶ್ರ ಚಾಪುತಾಳ, ಪಾಪನಾಶಂ ಶಿವನ್ ಅವರ ರಚನೆ, ಹಾಡಿದ್ದಾರೆ ಶಿಲ್ಪಾ ಶಶಿಧರ್. ಇದಾದಮೇಲೆ ಶ್ರೀ ವರಲಕ್ಷ್ಮೀ ನಮೋಸ್ತುತೆ ಶ್ರೀರಾಗ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆಯಿತು. ಹಾಡಿದ ಕಲಾವಿದರು ಪಿ ರಮ, ಪಿ ಚಂದ್ರಿಕಾ ಮತ್ತು ಸಂಗಡಿಗರು. 10:30 ಬೆಂಗಳೂರು ನಿಲಯದಿಂದ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಆತ್ಮರೇ, ಈಗ ತಾನೇ ಹೇಳಿರುವ ಹಾಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ 6:51 ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಕೃಷಿ ಪಂಡಿತ ಪುರಸ್ಕಾರವನ್ನು ಪಡೆದಿರುವ ಯುವ ರೈತ ಬಶೀರ್ ಅಹಮದ್ ಬಳಿಗಾರ್ ಅವರೊಂದಿಗೆ ಸಂದರ್ಶನವಿದೆ. ವಿಜಯಪುರ ಆಕಾಶವಾಣಿ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸೌಂಡ್ ಬರಾಕತ್ತದ, ಹೊರಿ ಬೇರೆ ಕಟ್ಟೀರಿ, ಏನೋ ಮತ್ತೆ ಅಡಿಗೆ ಬೇರೆ ಮಾತಾಡಕತ್ತೀರಿ, ಏನೇನು ಗುಸುಗುಸು ಇದು?
1: ಚಲೋ ಟೈಮಿಗೆ ಬಂದಿ ನೋಡ ಸಂಜು. ನೋಡ ಈಕಿ ಅಲ್ಲಿ ಮರ ಕಡಿಯಾಗತ್ತಾರ, ಅದನ್ನು ಬ್ಯಾಡ್ ಅಂತ ನಾನು ಅನ್ನತ್ತೀನಿ. ಈಕೆ ನೋಡಿದ್ರ ಒಲಿಗೆ ಸೌದೆ ಆಗ್ತಾವ, ಬರಬರ ನಡಿ ಕಟ್ಕೊಂಡು ಹೋಗೋಣ ಅಂತ ಈಕೆ ಅನ್ನಗತ್ತಾಳ. ಏನಪ್ಪಾ ಈಕೆ
0: ಏನ್ ಗೀತಾಕಂದ್ ಒಟ್ಟ ಸುದ್ದಿನೇ ಇಲ್ಲ,
1: ಸುದ್ದಿನೇ ಬ್ಯಾರೆ
0: ಯಾಕಂದ್ರ
1: ಬರೇ
0: ಬುದ್ಧಿನೇ ಇಲ್ಲ, ಸುದ್ದಿನೇ ಇಲ್ಲ.
1: ಅಲ್ರಿ ಅಣ್ಣಾರ, ಬರೇ ಬಿದ್ದಿದ್ವ ಯಾಕತ್ತೇವ್ ಬಿಡ್ರಿ? ನಾವೇನೇನು ಕೊಡ್ಲಿ, ಚಾಕು ಚೂರಿ ತಂದೇವ್ರಿ ಆ ಗಿಡ ಕಡಿಯಾಕ. ನೋಡ್ರಿ
0: ಮೊದಲು
1: ಕಡಿಯೋರ,
0: ಬಿಡೋದು
1: ಅಲ್ರಿ ಕಡಿಯೋರ ಬೇರೆ, ಸುಮ್ಮ ಹಾಯ್ಕೊಂಡ್ ಹೊಂಟೇವ್ರಿ.
0: ಗಿಡ ಮರಗಳ ಕಡಿಯೋದು ಅದೇನಪ್ಪ ಅಂತ ಶಿಕ್ಷಾರ ಅಪರಾಧ ಗೊತ್ತದಲ್ಲಿ ನಿನಗ?
1: ಏ ಗೊತ್ತೈತಿ ಬಿಡ್ರಿ. ಅಲ್ರಿ ಸಂಜುವರ, ನಾವೇನು ಗಿಡ ಖುದ್ದಾಗಿ ಕಡಿಯಾಕತ್ತಿಲ್ರಿ. ನಾನು ಈಕಿ ಸುಮ್ಮನೆ ಹಿಂಗ ಮಾರ್ಕೆಟ್ ಕಡೆ ಹೊಂಟಿದ್ದೀರಿ, ಬಜಾರ್ಕ ಹೊಂಟಿದ್ದೀವ್ರಿ. ಅದಕ್ಕೆ ಆ ಗಿಡದ ಸಾಪ್ಳು ಬತ್ತು ಏನೈತಿ ನಡೀವ ನೀತ ಅನ್ನೋಟಿಗೆ ಸಿಕ್ಕು ನೋಡ್ರಿ. ಒಂದ್ ನಾಕ ಹೊರಿ ಅದಾವ್ರಿ, ಏನ್ ಬಾಳಿಲ್ಲ ನೋಡ್ರಿ.
0: ಮೊದಲು ಬಿಡು, ನಿಮಗ ಗ್ಯಾಸ್ ಬಂದವ ಮತ್ತ ಉಸಿರಾಟದ ತೊಂದರೆ ಆಗ್ತದ.
1: ಏನಾಗ್ತ ಬಿಡ ಯಪ್ಪ. ಅಲೋ ಯಪ್ಪ, ನಾ ಮತ್ತೆ ಏನು ಹೇಳಿದ್ರು ನೀವು ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿ ಬಿಡಪ್ಪ ಸಂಜು. ಅಲ್ರಿ ಒಂದ್ ಯಾಕ ಆರ್ಸ್ಕೊಂಡ್ ಒಯ್ಯಾಕತ್ತೀನ್ರಿ? ಏನಾರ ನಡಿ ಅಲ್ಲಿ ಯಾವ ಮಾತು
2: ಮಾತಾಡ್ತಿಲ್ಲ ಗೀತಕ್ಕ ತಡಿ ಹೇಳೋದಿರ ಕೇಳಲ್ಲ.
1: ಅಯ್ಯ ಅಲ್ಲೇನ್ ಕೇಳ್ತೀನಿ, ನಂಗೆ ಹೊತ್ತು ಮುಣಿ ಅಡಿಗೆ ಮಾಡ್ಬೇಕು, ಮತ್ತೆ ಆ ಕಡೆ ಈ ಕಡೆ ಎಲ್ರು ಗಿಡ ಕಡ್ದಿರ್ತಾರ, ಮತ್ತೆ ತಗೊಂಡು ಹೋಗೋಣ.
2: ಅವ್ರ ಒಂದಿಷ್ಟು ತಾಳ್ಮೆ ತಗೋ, ಅವ್ರು ಮಾತಾಡೋದು ಕೇಳು.
1: ಆಯ್ತು ಬಿಡು,
2: ಏನ್ ಹೇಳ್ತೀನಿ
1: ಹೇಳಿ. ಹೊರಿ ತಳಗ್ ಇಳಿಸು, ಇಳಿಸ್ಕೇಶಿಂದ ಒಂದಿಟ್ಟು ಕೇಳಿ ಹೋಗುನತ್ ನಡಿ, ನಿಂದ ಆಗಲ್ಲ.
0: ಹೇ ಗೀತಕ್ಕ, ಈ ಮರಗಳಿಂದ ಶುದ್ಧವಾದಂತ ಗಾಳಿ ನೀರು, ಈ ಗಿಡ ಮರಗಳಿಂದ ಮತ್ತ ಇದನ್ನ ಕಳ್ಕೊಂಡ್ ಬಿಟ್ಟೆಪ್ಪ ಅಂತಂದ್ರ ಮುಂದಿನ ಪೀಳಿಗೆ ಬದುಕೋದ್ರಿ ಹೆಂಗ? ನಾವ್ ಬದುಕೋದ್ ಹ್ಯಾಕ?
1: ಅಲ್ರಿ ನಾವೇನೇನು ಪುರಾ ಕಾಡ್ ಕಡಿಯಾಕತ್ತೇವೇನ್ರಿ, ಜಗಳಕ್ ಬರ್ತೀರಿ ಏನು? ಹ್ಯಾಂಗ ನಿಮ್ಗೆ?
0: ಅಲ್ಲವ ಪ್ರತಿಯೊಬ್ರು ಮರ ಗಿಡಗಳನ್ನ ಕಡ್ದ್ರ ಮತ್ತ ಈ ಭೂಮಿ ಮೇಲ ಗಿಡ ಮರಗಳು ಉಳಿಯೋದ್ ಹೆಂಗ, ಉಸಿರಾಟ ಆಡೋದ್ ಹೆಂಗ?
2: ಅವ್ರು ಹೇಳೋದ್ ಬರೋಬರಿ ಐತಿ, ಹನಿ ಹನಿ ಕೂಡಿದ್ರ ಹಳ್ಳ ಅಂತಾರ. ಹೌದಿಲ್ಲ
1: ಬಿಡುವ, ಗೊತ್ತೈತಿ ನನಗೂ. ಯಾಕೋ ಈ ಕಾಡಿ ಕಾಡಿ ಅವು ಏನೋ ಅಂದ್ರು ನೋಡ್ರಿ, ಉಸಿರಾಟದತ್ ಹೇಳಿ ಅದು ಒಂದಿಟ್ಟು ತ್ರಾಸ ಆಗಿತ್ತು ನೋಡ್ರಿ.
0: ನೋಡವ ಗೀತಕ್ಕ, ಈ ಪರಿಸರ ಸಮತೋಲನ ಆಗ್ಬೇಕಪ್ಪ ಅಂತಂದ್ರ ಈ ಗಿಡ ಮರಗಳು ನಮಗ್ ಬೇಕೇ ಬೇಕು. ಒಳ್ಳೆಯ ಗಾಳಿ ಕೊಡ್ತಾವ, ನೆರಳು ಕೊಡ್ತಾವ, ಮಳೆ ತರಿಸ್ತಾವ, ಅವು ಪಾಪ ಏನ್ ಮಾಡ್ಯಾವ ಅಂತ.
2: ಆಮೇಲೆ ಇನ್ನೊಂದ್, ನೀ ಹಸಿರು ನೋಡಿದ್ರ ನಿನ್ನ ಮನ್ಸಿಗೆ ಖುಷಿ ಅನಿಸ್ತದೆ
1: ಕಂಡಾಪಟ್ಟಿ. ಮತ್ ಅಟ್ಟೆ ಅಲ್ಲ, ಮತ್ತ ನಮ್ ಗಿಡದಾಗ್ರಿ ಬೇವಿನ ಗಿಡ ಅದ ಐತ್ಲಾ ಮನಿ ಮುಂದ, ಅಲ್ಲಿ ಅಟ್ಟುಕೊಂಡು ಗುಬ್ಬಿ ಕಾಯಿ ಮನಿ ಕಟ್ಟೆವ್ರಿ, ಗೂಡ್ ಕಟ್ಟೆವ್ ನೋಡ್ರಿ.
2: ಮತ್ ನೋಡಕ್ಕೆ ಎಂತ ಚಂದ. ಹೌದಿಲ್ಲ,
1: ಹೌದು ವಾರೇ ಕರೇನಿ. ಅಂತದ್ ಪ್ಯಾಟ್ಯಾಗ ಏನ್ ಮಾಡ್ತಾವ, ಗಿಡಗಳು ಇರಂಗಿಲ್ಲ, ಗೂಡ್ ತಂದ ಸಿಗಿಸ್ತಾವು, ಆಯಾ ಕಲ್ ಕೂತಾವು, ಅವ ಸ್ವಂತ ಕಟ್ಕೊಂಡ್ರ ನಮ್ಮ ಮನಿ ಅಂತ ಗೊತ್ತಾಗ್ತಾವ.
0: ಈಗ ಪ್ರತಿಯೊಬ್ರು ಮರಗಳನ್ನ ನೆಡೋದಾಗ್ಲಿ, ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಆಗ್ಯದ. ಈ ಪರಿಸರ ಸಮತೋಲನಗೊಳಿಸ್ಬೇಕಪ್ಪ ಅಂತಂದ್ರೆ ಈ ಗಿಡ ಮರಗಳ ಪಾತ್ರ ಬಹಳಷ್ಟು ಐತಿ. ಇವತ್ತು ಜಾಗತಿಕ ತಾಪಮಾನ ಏರ್ಲಕತ್ತದ, ಎದಕ್ಕೆ ಕಾರಣ ಗೊತ್ತೇನು? ಈ ಮರ ಕಡಿದ್ರಿಂದ.
1: ಈ ವರ್ಷನ ಕಾಲಕ್ಕೆ ಬಹಳ ಬಿಸಿಲು ಇತ್ರಿ ಸಂಜು ಅಣ್ಣವ್ರ,
0: ಮತ್ತ ಮಳೆ ಕೊರತೆ ಆದದ್ದು ಎದಕ್ಕದು? ಈ ಗಿಡ ಮರಗಳ ಕಡಿಯೋದ್ರಿಂದ.
1: ಸಾಹೇಬ್ರು ಬರೋಬ್ರಿ ಹೇಳ್ತಾರೆ,
2: ಹೀಗೆ ತಿಳ್ಕೊಳಕತ್ತೇವ
0: ನೀತಕ್ಕ.
2: ಸಂಜು ಅಣ್ಣರು ಏನಾಗ್ತದ ಗೊತ್ತೇನ್ರಿ, ತುಳಸಿಯಿಂದ ಆಕ್ಸಿಜನ್ ಜಾಸ್ತಿ ಸಿಗ್ತದ್ರಿ ನಮಗ. ಆಮೇಲೆ ಮನಿ ಒಳಗ ಒಂದು ಸಣ್ಣ ಪಾಟ್ ಇಡ್ತಾರ್ರಿ, ಅದ್ರೊಳಗ ಆಕ್ಸಿಜನ್ ಪ್ಲಾಂಟ್ ಅಂತ ಸಿಗ್ತದ್ರಿ, ಅದನ್ನ ಹಾಕ್ತಾರ್ರಿ. ಈಗ
1: ಅಂದ್ರ ಉಸಿರಾಟದ ಗಿಡ ಮನ್ಯಾಗ ಹಚ್ಚೋದ್ ಗೊತ್ತು,
2: ಆಮ್ಲಜನಕ ಜಾಸ್ತಿ ಉತ್ಪಾದನೆ ಮಾಡ್ತದ.
1: ಹೌದು, ಅದಂತ ತಂದ್ರ ಕೂಡ ಪ್ಯಾಟಿಗ
2: ತರ್ತೀನಲ್ಲ ಅವಶ್ಯ.
0: ಮತ್
2: ಹಾಕ್ಬೇಕು ನೋಡ,
1: ಹಚ್ಚುತ್ತೀನಿ.
2: ಮತ್ತ ಅದು ದೊಡ್ಡದಾದ್ಮೇಲೆ ಮತ್ತ ಅದನ್ನ ಕಡಿಯೋಂಗಿಲ್ಲ,
1: ಬಾ ದೊಡ್ಡದಾಗ್ತತ್ತೆ. ಮತ್ತ ಮನ್ಯಾಗ ಹಚ್ತೀನಿ,
2: ಮನೆಗೆ ಹಚ್ಚಲ್ಲ
1: ನಡ್ತಿತ್ತಿಲ್ಲ. ಸರಿ ಬಿಡುವ, ಹಂಗಂದ್ರೆ ಒಟ್ಟ ತೋಟಲ್ಲ ನೀವು ಹೇಳೋದು ಏನಂದ್ರೆ ಗಿಡ ಕಡಿಬೇಡ್ರಿ, ಆದಟ್ ಗಿಡ ಹಚ್ಚಿರಿ, ಉಸಿರಾಟಕ್ಕೆ ತೊಂದರೆ ಆಗಂಗಿಲ್ಲ. ಇನ್ನು ಮ್ಯಾಗ ನಾ ಒಟ್ಟ ಗಿಡ ಕಡದಲ್ಲಿ ಹೋಗಂಗಿಲ್ಲ, ಗಿಡ ಕಡಿಯೋರ್ಗು ಬಿಡುದಿಲ್ಲ.
2: ಬರೀ ಹೇಳಿದಿ ನೋಡು
0: ನೋಡು, ಒಬ್ಬ ವ್ಯಕ್ತಿ ಒಂದ್ ಮರ ಒಂದ್ ಸಂಕಲ್ಪ ಮಾಡ್ಬೇಕು, ಮತ್ತ ನಡ್ತಕ್ಕಂತ ಮರ ನಾಳೆ ನಮ್ಮ ಪೀಳಿಗೆಗೆ ಅದು ವರದಾನವಾಗ್ಲಿ. ಮರ ಉಳಿಸ್ರಿ, ಪ್ರಕೃತಿ ಉಳಿಸ್ರಿ, ಗೊತ್ತನ್ನು ತನ್ನ ಮಕ್ಕಳಂತೆ ಸಸಿಗಳನ್ನ ಬೆಳೆಸಿ ದೊಡ್ಡ ಹೆಮ್ಮರವಾಗಿ ಮಾಡಿರ್ತಕ್ಕಂತ.
1: ಈಗ
0: ತಿಮ್ಮಕ್ಕ
1: ಅಕ್ಕಿ ಹಾಕೊಟ್ಟಂತ ಹೆಜ್ಜೆ ನಾನು ನೀತಾ ಕೂಡಿ ಒಂದ್ ಕಾಲ ಮುಂದಿಡು ನೀವ ಒಂದ್ ಹೆಜ್ಜೆ ಆಯ್ತಿಲ್ಲೋ.
2: ಅವ್ರು ತೀರ್ಕೊಂಡ್ರು ಸಹಿತ
0: ಅವ್ರ ಹೆಸರು
2: ಅಜರಾಮರವಾಗಿ ಉಳಿತು. ಹೌದಿಲ್ಲ
1: ನಡ್ರಿ, ಮತ್ತೆ ಇಲ್ಲಿ ತನ ಬಂದಿರಿ ಸಾಹೇಬ್ರ, ಚಾ ಕುಡ್ದು ಹೋಗಾಕತ್ ನಡ್ರಿ, ಒಂದ್ ಕಪ್ ಚಾ ಮಾಡ್ತೀನಂತ.
0: ಆಯ್ತಕ್ಕ ಆಯ್ತು.

ಕುಳಿತು ದಾರಿಯುದ್ದಕ್ಕೂ ಚೆಲ್ಲತೊಡಗಿದ್ವು. ಹೀಗಿರ್ಬೇಕಾದ್ರೆ ಆನೆಯ ಸೈನ್ಯದ ಮುಂದೆ ಮುಂದೆ ಸಾಕ್ತಾ ಇದ್ದ ರಾಜನಿಗೆ ಸೈನಿಕರು ವಿಷಯ ತಿಳಿಸಿದ್ರು. ಆಗ ರಾಜ, ಸೈನಿಕರೇ, ತಮ್ಮ ಪ್ರಾಣದ ಹಂಗನ್ನ ತೊರೆದು ರಾಜ್ಯದ ವಿಜಯಕ್ಕಾಗಿ ಹೋರಾಡಿದ್ದೀರಿ. ವಿಜಯದಲ್ಲಿ ತಮಗೂ ಪಾಲಿದೆ. ಚೆಲ್ಲಿ ಹೋಗ್ತಾ ಇರೋ ಸಂಪತ್ತನ್ನ ತಾವೆಲ್ಲರೂ ಕೂಡ ಆಯ್ದುಕೊಳ್ಳಿ ಅಂತ ಹೇಳ್ದ ರಾಜ. ರಾಜನ ಈ ಉದಾರ ಗುಣಕ್ಕೆ ಸೈನಿಕರೆಲ್ಲ ರಾಜನಿಗೆ ಜಯಘೋಷ ಹಾಕ್ತಾ ಸಂಪತ್ತನ್ನ ಆಯ್ದುಕೊಳ್ಳೋದ್ರಲ್ಲಿ ತೊಡಗಿದ್ರು. ಆದ್ರೆ ರಕ್ಷಣೆಗಾಗಿ ರಾಜನ ಪಕ್ಕದಲ್ಲಿಯೇ ನಿಂತಿದ್ದ ಸೈನಿಕ ಮಾತ್ರ ಅಲುಗಾಡಲಿಲ್ಲ. ರಾಜ ಆ ಸೈನಿಕನಿಗೆ, ನೀನು ಸಂಪತ್ತನ್ನ ಆಯ್ದುಕೊಳ್ಳಲು ಹೋಗು ಅಂತ ಹೇಳ್ದ. ಆಗ ಸೈನಿಕ ರಾಜನಿಗೆ ಹೀಗೆ ಹೇಳಿದ, ಮಹಾಪ್ರಭುಗಳೇ, ನನ್ನ ಮೇಲೆ ತಾವು ತುಂಬಾ ಭರವಸೆ ಇಟ್ಟು ತಮ್ಮ ರಕ್ಷಣೆಯ ಕರ್ತವ್ಯವನ್ನ ನನಗೆ ವಹಿಸಿದ್ದೀರಿ. ಹೀಗಾಗಿ ನನಗೆ ತಮ್ಮ ಪ್ರಾಣ ರಕ್ಷಣೆ ಹಾಗೂ ತಮ್ಮ ಪ್ರೀತಿ ವಿಶ್ವಾಸ ನನಗೆ ಮುಖ್ಯ. ಇದ್ರ ಮುಂದೆ ನನಗೆ ಯಾವುದೇ ಸಿರಿ ಸಂಪತ್ತು ಬೇಡ ಅಂತ ಹೇಳ್ದ. ರಾಜ ಸೈನಿಕನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ, ನನ್ನ ರಾಜ್ಯದ ಮಹಾಮಂತ್ರಿ ಹುದ್ದೆಗೆ ನೀನೇ ಯೋಗ್ಯನೆಂದು ಹೇಳಿ ಸೈನಿಕನನ್ನ ರಾಜ್ಯದ ಮಹಾಮಂತ್ರಿಯನ್ನಾಗಿ ನೇಮಿಸಿದ. ಶ್ರೋತೃಗಳೇ, ಕೇಳಿದ್ರಲ್ಲ ಇಂದಿನ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ನಮಗೆ ವಹಿಸಿಕೊಟ್ಟ ಕೆಲಸವನ್ನ ಶ್ರದ್ಧೆ ನಿಷ್ಠೆಯಿಂದ ಮಾಡಿದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವುದಲ್ಲದೆ ಪದವಿ ಸಂಪತ್ತು ಎಲ್ಲವೂ ಕೂಡ ನಮ್ಮ ಹಿಂದೆ ತಾನಾಗಿಯೇ ಬರುವವು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

ಶ್ರೋತೃಗಳೇ ನಮಸ್ಕಾರ. ಕೇಳಿ ನೀತಿ ಕಥೆ. ರಾಜನೊಬ್ಬ ಒಂದು ರಾಜ್ಯ ಗೆದ್ದು ಸೈನ್ಯ ಸಮೇತನಾಗಿ ಗೆದ್ದ ರಾಜ್ಯದ ಸಂಪತ್ತಿನೊಂದಿಗೆ ಮರಳಿ ತನ್ನ ರಾಜ್ಯಕ್ಕೆ ಬರ್ತಾ ಇದ್ದ. ಗೆದ್ದ ರಾಜ್ಯದ ಸಂಪತ್ತನ್ನೆಲ್ಲ ಹೊತ್ತ ಆನೆ, ಕುದುರೆ, ಒಂಟೆಗಳು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ವು. ಹೀಗೆ ಬರುವಾಗ ಒಂದು ಆನೆಯ ಮೇಲೆ ತುಂಬಿ ಹೊರಿಸಿದ್ದ ವಜ್ರ, ಮುತ್ತು, ರತ್ನ, ಬಂಗಾರದ ಮೂಟೆಗಳ ಕಟ್ಟು ಸಡಿಲಗೊಂಡು ಅದರಲ್ಲಿರೋ ಎಲ್ಲಾ ಸಂಪತ್ತು

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
1: ಭಾರತಿ ಸುಣಗಾರ್, ಪಂಢರಿ ಡೊಳ್ಳಿ ಹಾಗೂ ಸಂತೋಷಿ ಶಶಿಧರ್ ಕುಸೂರ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
3: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.

ವಿಜಯ್ ಪ್ರಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, 6:20 ಸರಿಯಾಗಿ ಸಂಸ್ಕೃತ ವಾರ್ತೆಗಳು.

0: ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇದುವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದೆ. 23ನೇ ಕಂತಿನಡಿಯಲ್ಲಿ 9.49 ಕೋಟಿಗೂ ಹೆಚ್ಚು ರೈತರು 18,984 ಕೋಟಿ ರೂಪಾಯಿಗಳಿಗಿಂತ ಅಧಿಕ ನೇರ ಲಾಭ ಪಡೆದಿದ್ದಾರೆ. ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟ ತಡೆಯಲು ಜಾರಿಗೆ ತರಲಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಡಿಸೆಂಬರ್ 2025 ವೇಳೆಗೆ 24.31 ಕೋಟಿ ರೈತರಿಗೆ 1.96 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪರಿಹಾರ ತಲುಪಿಸಲಾಗಿದೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕಿಸುವ ನಿಟ್ಟಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಎಂಎಸ್ಪಿ ಮತ್ತು ಸಾಲ ಸೌಲಭ್ಯಗಳನ್ನು ಗಣನೀಯವಾಗಿ ವಿಸ್ತರಿಸಲಾಗಿದೆ. 2014 ರಿಂದ 2026 ಅವಧಿಯಲ್ಲಿ ಎಂಎಸ್ಪಿ ಖರೀದಿ ಪ್ರಮಾಣ ಅದರ ಹಿಂದಿನ ದಶಕದ 698.7 ದಶಲಕ್ಷ ಟನ್ಗೆ ಹೋಲಿಸಿದರೆ 1,229.2 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. ಹಾಗೆಯೇ ಎಂಎಸ್ಪಿ ಮೌಲ್ಯ 7.41 ಲಕ್ಷ ಕೋಟಿ ರೂಪಾಯಿಗಳಿಂದ 26.32 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ. ಗ್ರೇಡ್ ಎ ಭತ್ತ ಮತ್ತು ಗೋಧಿಯ ಬೆಲೆಯು ಗಣನೀಯವಾಗಿ ಏರಿಕೆಯಾಗಿದೆ. ಇದರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ 10.08 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ಚಾಲ್ತಿಯಲ್ಲಿದೆ. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗೆ ಸರ್ಕಾರವು ಹೆಚ್ಚಿನ ಒತ್ತು ನೀಡಿದೆ. ಜುಲೈ 2026 ವೇಳೆಗೆ ಸುಮಾರು 26 ಕೋಟಿ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಿಸಲಾಗಿದ್ದು 70,000ಕ್ಕೂ ಹೆಚ್ಚು ಕೃಷಿ ಸಖಿಯರಿಗೆ ಈ ಕುರಿತು ತರಬೇತಿ ನೀಡಲಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ 18.93 ಲಕ್ಷ ಹೆಕ್ಟೇರ್ ಹಾಗೂ ಈಶಾನ್ಯ ವಲಯದ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಮಿಷನ್ ಅಡಿಯಲ್ಲಿ 2.36 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಸಾವಯವ ಕೃಷಿಗೆ ತರಲಾಗಿದೆ. ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಸುಮಾರು 14 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪ್ರಮಾಣ ಪತ್ರ ನೀಡಲಾಗಿದ್ದು ಪಿಎಂ ಕುಸುಮ್ ಯೋಜನೆಯಡಿ 11.49 ಲಕ್ಷ ಆಫ್ಗ್ರಿಡ್ ಸೋಲಾರ್ ಪಂಪ್ಗಳನ್ನು ಅಳವಡಿಸಲಾಗಿದೆ. ಆಹಾರ ಭದ್ರತೆಗಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ತಲುಪಿಸಲಾಗುತ್ತಿದೆ. ಸಾರ್ಥಕ್ ಪಿಡಿಎಸ್ ಯೋಜನೆಯಡಿ ಮುಂಬರುವ 5 ವರ್ಷಗಳಲ್ಲಿ 25,530 ಕೋಟಿ ರೂಪಾಯಿ ವೆಚ್ಚ ಮಾಡುವ ಯೋಜನೆ ಇದೆ. ಆಹಾರ ಸಂಸ್ಕರಣಾ ವಲಯದ ಆಯವ್ಯಯ ಹಂಚಿಕೆಯನ್ನು 4,064 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಕೃಷಿ ರಫ್ತು ಮೌಲ್ಯವು ಶೇಕಡ 70.5% ಬೆಳವಣಿಗೆ ದಾಖಲಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ರಾಮ್ ಆರ್.
1: ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 MHz ಸ್ಟುಡಿಯೋ ಸಮಯ 6:35 25 ಸೆಕೆಂಡುಗಳು.

ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು ಅದಕ್ಕಾಗಿಯೇ ಮರಣಿಸುವೆನು. ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ ಆಗಿದೆ. ಸ್ವತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ, ನಾನು ಭಾರತದಲ್ಲಿ ಹುಟ್ಟಿ ಅದರ ಸಂಸ್ಕೃತಿಯ ಬಾಧ್ಯಸ್ಥನಾಗಿರುವುದರಿಂದ ಸ್ವದೇಶಿ ತತ್ವದಂತೆ ಮೊಟ್ಟ ಮೊದಲು ನಾನು ಭಾರತದ ಸಲುವಾಗಿಯೇ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೂ ನನ್ನ ಸ್ವದೇಶಾಭಿಮಾನವು ನನ್ನ ದೇಶಕ್ಕಷ್ಟೇ ಮೀಸಲಾಗಿಲ್ಲ, ಅನ್ಯ ಯಾವ ಜನಾಂಗಕ್ಕೂ ಅದರಿಂದ ಹಾನಿಯಾಗಬಾರದಷ್ಟೇ ಅಲ್ಲದೆ ಸಹಾಯಕವಾಗಬೇಕು. ನನ್ನ ಕಲ್ಪನೆಯು ಭಾರತ ಸ್ವಾತಂತ್ರ್ಯವು ಜಗತ್ತಿಗೆ ಎಂದೂ ಹಾನಿಕಾರಕವಾಗುವುದಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.

0: ಆತ್ಮರೇ, ವಿಜಯಪುರ ಆಕಾಶವಾಣಿಯ ಕೇಂದ್ರವಿದು. ಸರಿಯಾಗಿ 6:37 ನಮ್ಮ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
10: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ.

0: ಹೇಳುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is a airport here which needs an expansion, and that is why we have specially invited the local MP Yaduveer ji also to participate in this. And he has given a lot of requests for how can we develop the local Mysore airport into a full-fledged one so that we can have narrow-body operations also. Right now, because of the length of the runway, we are just having ATR operations.
0: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಮೂರು ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದೂ ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ

0: ಕರ್ನಾಟಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು, ಅದರ ಕರಡನ್ನು ಸೆಪ್ಟೆಂಬರ್ 7 ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7 ಸಿದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ
2: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಆಕಾಶವಾಣಿ ವಿಜಯಪುರ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
5: ಸಿಕ್ಕಿಬಿದ್ರು.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
9: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
8: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
9: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
8: ಟೋಲ್ ಫ್ರೀ 1-800-420-2233.
10: ಮಣ್ಣಿನ ಮಗ.

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತರ್ಗ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಶೀರ್ ಅಹಮ್ಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳೊಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ. ಇವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಗ್ರಾಮದವರು. ಇವರು ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇವರು ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಮಾಡುವಂಥ ರೈತರು. ಇವರು ಬಶೀರ್ ಅಹಮ್ಮದ್ ಬಳಗಾರ್ ಅಂಥೇಳಿ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ. ಬಶೀರ್ ಅಹಮ್ಮದ್ ಬಳಗಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಸರ್.
1: ಬಶೀರ್ ಅವರೇ, ತಮ್ಮ ಶಿಕ್ಷಣ ಏನಾಗಿದೆ ರೀ?
2: ಸರ್, ನಾನು BSc BEd ಆಗಿದೆ ಸರ್. ಎಕ್ಸ್ಟರ್ನಲ್ MSc ಮಾಡ್ಕೊಂಡಿನಿ ಸರ್.
1: ತಾವು ಪದವೀಧರರಾಗಿ ಈ ನೌಕರಿ ಕಡೆ ಹೋಗದೆ ಕೃಷಿ ಕಡೆ ಯಾಕೆ ಬಂದ್ರಿ?
2: ಸರ್, ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡ್ಕೊಂಡ್ರೆ ಲಾಭದಾಯಕ ಸರ್. ನೌಕರಿಗಿಂತಲೂ ಹೆಚ್ಚು ಆದಾಯ ಬಳಸ್ಕೋಬೋದು ಸರ್. ನೌಕರಿ ಅಂದರೆ ನಾ ಇಂಡಿ ತಾಲೂಕೊಳಗೆ NGO ದಾಗ ಒಂದು ಕೆಲಸ ಮಾಡ್ತಿದ್ರಿ. ಒಬ್ಬರ ಪ್ರಗತಿಪರಾಗಿದ ಅಶೋಕ ಗೊಡಾಳ ಅವರು ನನಗೆ ಪ್ರೇರಕ ಆಗಿ ದಾಳಿಂಬೆ ಬೆಳೆಯೋದು ಸ್ವಲ್ಪ ಅದರದ ತಲೆ ಕೆಡಿಸ್ಬಿಟ್ಟು ಸರ್. ಹಿಂಗಾಗಿ ನಾನು ಈ ತೋಟಗಾರಿಕೆ ಬೆಳೆಗಳಿಗೆ ಮಾರಕ ಹೋದೆ ಸರ್.
1: ತಮ್ಮ ಹೊಲ ಎಷ್ಟಿದೆ ರೀ?
2: ಸರ್, ನಂದು 16 ಎಕರೆ ನೀರಾವರಿ ಭೂಮಿ ಸರ್. ಒಂದು 7 ಎಕರೆ ಒಣ ಬೇಸಾಯ ಸರ್.
1: ಅಂದ್ರೆ ಈ ಹೊಲದ ಕೆಲಸ ಕಾರ್ಯಗಳನ್ನು ತಾವು ಒಬ್ಬರೇ ನಿಭಾಯಿಸ್ತೀರಾ?
2: ನಾವು, ನಮ್ಮ ಪತ್ನಿಯವರು, ಮಕ್ಕಳು, ನಮ್ಮ ತಂದೆ ತಾಯಿಗಳು.
1: ಅದೇ ರೀತಿ ಈಗ ತಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ಸಮಗ್ರ ಕೃಷಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು?
2: ಸರ್, ತೋಟಗಾರಿಕೆ ಬೆಳೆಗಳಾದ ಲಿಂಬೆ, ದಾಳಿಂಬೆ, ಬಾಳೆಹಣ್ಣು ಸರ್, ಮುಂತಾದ ಬೆಳೆಗಳನ್ನ ಬೆಳಿತೀನಿ ಸರ್. ಮತ್ತು ತೊಗರಿ ಸರ್, ಕಡಲೆ, ಮೆಕ್ಕೆಜೋಳ ಮತ್ತು ಮಿಶ್ರ ಬೆಳೆಗಳು ಬೆಳಿತೀವಿ ಸರ್. ತೊಗರಿ ಮತ್ತು ಹೆಸರು, ತೊಗರಿ ಮಾತ್ರ ಏಕದಳ ಧಾನ್ಯಗಳು ಸರ್, ಸಜ್ಜಿ, ನವಣಿ ಮುಂತಾದವುಗಳನ್ನು ಬೆಳಿತೀನಿ ಸರ್.
1: ಅಂದರೆ ತೊಗರಿಯಲ್ಲಿ ಅಕಡಿ ಸಾಲುಗಳನ್ನು ಮಾಡಿ ಬೆಳಿತಾ ಇದ್ದಾರೆ?
2: ಹಾಂ ಹೌದು ಸರ್, ಹೌದು, ಅಕಡಿ ಸಾಲ.
1: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದಿರಿ ಲಿಂಬೆ ಬೆಳಿತೀನಿ, ದಾಳಿಂಬೆ ಬೆಳಿತೀನಿ ಅಂತೇಳಿ. ಈ ಲಿಂಬೆಯನ್ನು ಯಾವ ರೀತಿ ತಾವು ಬೆಳಿತಾ ಇದ್ದೀರಿ?
2: ಸರ್, ನಾವು ಲಿಂಬೆ ಸರ್ ಸಾವಯವ, ಸಂಪೂರ್ಣ ಸಾವಯವ ಮಾಡ್ತೀವಿ ಸರ್. ಲಿಂಬೆ 20x20 ಹಚ್ಚಿನ ಸರ್. 2 ಎಕರೆ ನಿಂಬೆ ಸರ್, 200 ಲಿಂಬೆಗಳವ ಸರ್.
1: 200 ಗಿಡ ಲಿಂಬೆ.
2: ಆ
1: ಲಿಂಬೆಯನ್ನು ನಾಟಿ ಮಾಡುವ ಮುಂಚೆ ತಾವು ಭೂಮಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ?
2: ಸರಿಯಾಗಿ ನೆಗ್ಲ ಹೊಡೆದು ಸರ್, ಸರಿಯಾಗಿ 20 ಫುಟಿಗೆ ಒಂದು ಲೈನ್ ಔಟ್ ಹಾಕಿ ಗುಂಡಿಗಳು ತೆಗೆದು ಸರ್, ಅದರೊಳಗೆ ಸಾವಯವ ಪದಾರ್ಥ ತುಂಬಿ ನಾ ಸಸಿ ನೆಟ್ಟಿನಿ ಸರ್.
1: ಈಗ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಇಟ್ಟಿರಿ ತಾವು?
2: 20x20 ಸರ್.
1: 20x20 ಅಂದ್ರೆ ಸಾಲಿನಿಂದ ಸಾಲಿಗೂ 20 ಫುಟ ಮತ್ತು ಗಿಡದಿಂದ ಗಿಡಕ್ಕೂ 20 ಫುಟ ಅಂತರವನ್ನು ಇಟ್ಟಿರಿ. ಮುಂಚೆ ತಾವು ಈಗ ನಾಟಿ ಮಾಡುವ ಸಮಯದಲ್ಲಿ ಅದಕ್ಕೆ ತಳಗೊಬ್ಬರವಾಗಿ ಏನೇನು ಕೊಟ್ರಿ?
2: ತಿಪ್ಪೆ ಗೊಬ್ಬರ ಬೆಳಿತೀನಿ ಸರ್. ಟೈಕೋಡರ್ಮಾ, ಸೋಡಮಾಸ್, ಜೈವಿಕ ಕೀಟನಾಶಕಗಳನ್ನು ಬಳಸ್ತೀನಿ ಸರ್. ಹೆಚ್ಚೆತ್ತವಾಗಿ ನಾವು ತಿಪ್ಪೆ ಕಾಂತಿ ಜಾಸ್ತಿ ಬಳಸ್ತೇವೆ ಸರ್.
1: ಅಂದರೆ ಈಗ ತಾವು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸೋದಿಲ್ಲ?
2: ಹಾಂ, ಇಲ್ಲ ಸರ್, ನಿಂಬೆ ಗಿಡ ಕೊಟ್ಟು ರಾಸಾಯನಿಕ ಬಳಸೋದು ಸರ್.
1: ಇದಕ್ಕೆ ಮತ್ತೆ

0: ಗೊಬ್ಬರ ಜೊತೆಗೆ ಎರೆಹುಳು ಗೊಬ್ಬರ ಮತ್ತೆ ಏನಾದರೂ ಮಾಡಿದ್ರೆ?
1: ಹೌದು ಸರ್, ಎರೆಹುಳು ಗೊಬ್ಬರ ಮಾಡೇನಿ ಸರ್, ಮತ್ತು ಬಯೋಗ್ಯಾಸ್ ಸ್ಲರಿ ಬಿಡ್ತೀನಿ ಸರ್, ಜೀವಾಮೃತ ತಿಂಗಳಿಗೊಮ್ಮೆ ಜೀವಾಮೃತ ಬಿಡ್ತೀವಿ ಸರ್.
0: ಈಗ ತಾವು ಮಾತಾಡ್ತಾ ಬಯೋಡೈಜೆಸ್ ಸ್ಲರಿ ಬಿಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಮಾಡ್ಕೊಂಡಿರಿ
1: ಸರ್? ನಮ್ಮ 5-6 ದನಗಳು ಅವ್ರು ಸರ್, ಅದ್ರದ್ದು ಏನು ಪೂರಾ ಒಂದು ಬಯೋಡೈಸ್ ಮಾಡ್ಕೊಂಡಿನಿ ಸರ್, ಅದರ ಸ್ಲರಿ SDP ಮೂಲಕ ನಾ ಬೆಳೆಗಳಿಗೆ ಬಿಡ್ತೀನಿ ಸರ್.
0: ಅಂದರೆ ಇದಕ್ಕೆ ಆಕಳುಗಳ ಮತ್ತು ಹಸುಗಳ ಅವಶ್ಯಕತೆ ತುಂಬ ಇದೆ ರೀ?
1: ಹಾಂ ಹೌದು ಸರ್.
0: ತಮ್ಮದು ಎಷ್ಟು ಹಸುಗಳಿದ್ದೀರಿ?
1: ಹಸುಗಳು ಸರ್ 1 ಆಕಳು ಸರ್, 4 ಎಮ್ಮೆಗಳು ಅವ್ರು ಸರ್.
0: ಅದ್ರ ಹೈನುಗಾರಿಕೆನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ?
1: ಹೌದು ಸರ್, 1-100 ಆಡು ಮಾಡೀನಿ ಸರ್.
0: ಅಂದರೆ ಮುಂಚೆ 1 ಆಡ ತೊಗೊಂಡು ಈಗ 100 ಆಡುಗಳ ಮಾಲೀಕರಾಗಿದ್ದೀರಿ?
1: ಹೌದು ಸರ್.
0: ಅದನ್ನ ಯಾವ ರೀತಿ ತಾವು ಮಾಡ್ಕೊಂಡ್ರಿ?
1: NLM ಸ್ಕೀಮ್ ಒಂದು ಮಾಡಿದ್ದೀರಿ ಸರ್, ಪೈಲ 1 ಆಡು ತೊಗೊಂಡು ಹೆಣ್ಣು ಆಡುಗಳು ಇಡಿಸಿಂದ ಗಂಡು ಆಡುಗಳು ಮಾಡ್ಕೊತ ಹೋದ್ರಿ, 1-2, 2-4 ಹಿಂಗಾಗಿ ಆಡುಗಳ ಸಂಖ್ಯೆ ಹೆಚ್ಚಾಗೈತೆ ಸರ್.
0: ಆಡು ಸಾಕಾಣಿಕೆಗೆ ಮೇವಿನ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡಿರಿ
1: ಸರ್? ಒಣಮೇವಾಗಿ ತೊಗರಿ ಹೊಟ್ಟು, ಶೇಂಗಾ ಹೊಟ್ಟು, ಕಡ್ಲಿ ಹೊಟ್ಟು, ಈ ಹೊಟ್ಟು ಎಲ್ಲ ಗೊಳೆ ಮಾಡ್ತೀನಿ ಸರ್. ಒಂದು ಈಗ 20-25 ಟ್ರಿಪ್ ಗೊಳೆ ಮಾಡೀನಿ ಸರ್. 1-2 ಎಕರೆ ನೇಪೇರ್ ಹುಲ್ಲ ಮತ್ತು ರೇಷ್ಮೆ ಮತ್ತು ಚೊಗಚಿ, 1-4 ನಮೂನಿ ಹುಲ್ಲಿನ ಜಾತಿ ಹಚ್ಚಿನಿ ಸರ್.
0: ಸಸಿಗಳನ್ನ
1: ಹ್ಞೂ ರೀ, ಸರ್ಗಮ್ ಅಂತ ಅದ್ರ ಸರ್, ನೇಪೇರ್ ಅದ್ರಿ, ಸೂಪರ್ ನೇಪೇರ್ ಅದ ಸರ್, ಗೆನ್ನಿ ಹುಲ್ಲು ಅದ್ರಿ, ಇದ್ರ ಜೊತೆಗೆ ಚೊಗಚಿ ಅದ ಸರ್, ಹೆಸಲ್ ಹೂಸನ್ ಅದ್ರ ಸರ್, ಚೊಗಚಿ ಒಳಗೆ 3 ಜಾತಿ ಚೊಗಚಿ ಅವ ಸರ್.
0: ಅಂದ್ರೆ ಅವುಗಳ ಬೀಜಗಳನ್ನ ತಂದು ತಾವು ಬದುಗಳಿಗೆ ಹಾಕಿದ್ರಿ?
1: ಹೌದು ಸರ್.
0: ಅದೇ ರೀತಿ ಈಗ ಆಡು ಸಾಕಾಣಿಕೆಯಲ್ಲಿ ಒಳ್ಳೆಯ ಆದಾಯ ಇದೆಯಲ್ಲ?
1: ಹಾಂ, ಒಳ್ಳೆಯ ಆದಾಯ ಸರ್. ಈ ಬಕ್ರೀದ ಸೀಸನ್ ಸದ್ ಚಲೋ ಅದ ಸರ್. ಈ ನಾವು ಬಕ್ರೀದ ಸಂಬಂಧ 1-10 ಹೊತ್ತುಗಳು ಇಡ್ತೀವಿ ಸರ್ ಪ್ರತಿ ವರ್ಷ. 1 ಹೊತ್ತಿಗೆ ಮಿನಿಮಮ್ 20,000 ಅಂದ್ರೆ ಒಳ್ಳೆಯ ಒಂದು ಆದಾಯ, 1-2 ಲಕ್ಷ ಮಟ ಈ ಹೊಂದಿದ್ದು ಬರ್ತದೆ ಸರ್. ಈ ಉಳಿದಿದ್ದೇನಪ್ಪ ಅದು 3-4 ತಿಂಗಳು ಮರಿಗಳು ಮಾಡ್ಕೋತ ಕುಂದಿರ್ತೀವಿ ಸರ್.
0: ಅಂದ್ರೆ 1 ಆಡಿನಿಂದ ಪ್ರತಿ 6 ತಿಂಗಳಿಗೆ 2 ಅಥವಾ 1
1: ವರ್ಷ? ಹೌದು ಸರ್, 2 ವರ್ಷಕ್ಕೆ 1-3 ಸಲ ಇರ್ತದೆ ಸರ್ ಆಡು ಮಿನಿಮಮ್. ಹಿಂಗಾಗಿ ಇದರ ಆದಾಯ ದ್ವಿಗುಣ ಆಗ್ತದೆ.
0: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈಗ ಹೈನುಗಾರಿಕೆಯನ್ನು ಕೂಡ ಮಾಡ್ತೀನಿ ಅಂತೇಳಿ, ಈ ಹೈನುಗಾರಿಕೆಯಲ್ಲಿ ಯಾವ ಯಾವ ರೀತಿಯ ವ್ಯವಸ್ಥೆಗಳನ್ನು ತಾವು ಅಳವಡಿಸಿಕೊಂಡಿದ್ದೀರಿ
1: ಸರ್? ನಾ ಸಂಪೂರ್ಣವಾಗಿ ಸ್ಟಾಲ್ ಮ್ಯಾನೇಜ್ಮೆಂಟ್ ಮಾಡೀನಿ ಸರ್. ಎಲ್ಲ ಟೈಮ್ ಸಿರೆ ಅದರದ ಆಹಾರ ಹಾಕ್ತೀವಿ ಸರ್. ಮುಂಜೆ ಚಂದಿ 11-12 ಮೇವು ಸರ್, ಮತ್ತು 4 ಗಂಟೆಗೊಮ್ಮೆ ಒಣಮೇವು ಸರ್, ಮತ್ತು ಹಸಿಮೇವು ರೀ, ಅಲ್ಲಿ ಮತ್ತು ಚಂದಿ ಇಡ್ಸಿಂದ ಹಿಂಡ್ಕೋತೀವಿ ಸರ್.
0: ಪ್ರತಿದಿನ ಎಷ್ಟು ತಾವು ಹಾಲಿನ ಇಳುವರಿಯನ್ನು ಪಡಿತಾ ಇದ್ರಿ?
1: 1 ಎಮ್ಮೆ ಅಂತ ಸರ್, 4-5 ಲೀಟ್ರ್ ಬೆಳಗ್ಗೆ, 5 ಲೀಟ್ರ್ ಸಾಯಂಕಾಲ, 5 ಲೀಟ್ರ್ ಮಿನಿಮಮ್, 10 ಲೀಟ್ರ್ ಅಂತ ಇದು ಮಾಡ್ತೀವಿ ಸರ್.
0: ಅಂದರೆ 1 ಎಮ್ಮೆಯಿಂದ 10 ಲೀಟ್ರ್ ಅಂದರೆ ಎಷ್ಟಿದೆ ರೀ ತಮ್ಮದು?
1: ನಮ್ಮ ಮಿನಿಮಮ್ 4 ಎಮ್ಮೆಗಳು ಓಡಿಸುತ್ತೆ ಸರ್.
0: ಅಂದರೆ ದಿನಾಲು ಹೆಚ್ಚು ಕಮ್ಮಿ ಏನು ಇಲ್ಲಾದ್ರೂ 25-30 ಲೀಟ್ರ್ ಹಾಲಿನ ಇಳುವರಿಯನ್ನು ಪಡಿತಾ ಇದ್ರಿ?
1: ಆರಾಮ ಅದು ಸರ್, ಆರಾಮ.
0: ಈ ಹಾಲನ್ನು ತಾವು ಮಾರಾಟ ಮಾಡ್ತೀರಾ ಅಥವಾ?
1: ಈ ಡೈರಿನೂ ಅದು ಸರ್, ನಾ ಇಲ್ಲೇ ಊರ ಮನೆಯೊಳಗೆ ಮಾಡ್ತೀನಿ ಸರ್. ಯಾಕಂದ್ರೆ ಡೈರಿ ಒಳಗೆ ಟೈಮ್ ಸರಿ ಹಾಕಬೇಕಾಗ್ತದೆ ರೀ. ಊರ ಮನೆಯೊಳಗೆ ಸ್ವಲ್ಪ ನಮ್ಗೆ ಕೆಲಸ ಒತ್ತಡದಿಂದ ಲೇಟ್ ಆದರೂ 1 ತಾಸು 2 ತಾಸು ನಮ್ಮ ಅಂಗಡಿ ಕಿರಾಣಿ ಅಂಗಡಿ ಸರ್, 3-4 ತಲೆ ಮಾರಿ ಅಂಗಡಿ ಅದ್ರಿ, ಅಂಗಡಿ ಮುಂದೆ ಇಟ್ಟು ಬಿಡ್ತೀನಿ ಸರ್. ಕಿರಾಣ ಅಂಗಡಿ ಬಂದೆ ಕಸ್ಟಮರ್ ಬಂದು ಹೋಯ್ತಾರೆ,
0: ಅವರೇ ಬಂದು ಹೋಯ್ತಾರೆ.
1: ಹಾಂ ಸರ್.
0: ಅಂದರೆ ತಮಗೆ ಈ ಕಿರಾಣಿ ಅಂಗಡಿಯ ಜೊತೆಗೆ ಈ ಹಾಲಿನ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು?
1: ಹೌದು ಸರ್, ಹೌದು.
0: ಅದೇ ರೀತಿ ಈ ಹೈನುಗಾರಿಕೆಗೆ ತಾವು ಅಂದರೆ ಈಗ ದನಗಳಿಗೆ ಶೆಡ್ ಅದು ಏನಾದರೂ ನಿರ್ಮಾಣ ಮಾಡ್ಕೊಂಡಿರಾ?
1: ಹ್ಞೂ ರೀ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ 5 ಲಕ್ಷ ರೂಪಾಯಿ ಒಂದು ಯೋಜನೆ ಹಾಕ್ಕೊಟ್ರ ಸರ್ ಪಶು ಇಲಾಖೆಯವ್ರಿ, ಅದ್ರೊಳಗೆ ನಾ ಶೆಡ್ ಒಳಗೆ ನಾ ಇದು ಮಾಡ್ತೀನಿ ಸರ್.
0: ತುಂಬ ಸಂತೋಷ ಬಸೀರವ್ರೆ. ಅದೇ ರೀತಿ ಗೋಕೃಪಾಮೃತ ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ತಾವು ಮಾಡ್ತಾ ಇದ್ರಿ
1: ಸರ್? ಪ್ರತಿ ತಿಂಗಳು ನಾವು ಜೀವಾಮೃತ ಒಂದೊಂದು ಬೆಳಿಗ್ಗೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ತೋಟಗಾರಿಕೆ ಬೆಳಿಗ್ಗೆ ಸರ್, ಜೀವಾಮೃತ ಬೆಳಿತೀವಿ ರೀ, ಮತ್ತು ಪ್ರತಿ 15 ದಿವಸಕ್ಕೊಮ್ಮೆ ಬಯೋಡೈಸ್ ಸ್ಲರಿ ಬಿಡ್ತೀವಿ ರೀ, ಮತ್ತು ಏನಪ್ಪ ಎರೆ ಜಲನು ಬಿಡ್ತೀವಿ ಸರ್, ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತೀವಿ ರೀ, ಮತ್ತು ಜೈವಿಕ ಕೀಟನಾಶಕಗಳನ್ನು ಬಳಸ್ತೀವಿ ಸರ್, ಟ್ರೈಕೋಡರ್ಮ, PSP, KSP ಸರ್, ಸೋಡಾಮನಸ್ ಬಳಸ್ತೀವಿ ಸರ್, ಫೆಸ್ಲೆಸ್ ಬೆಳೆಸ್ತೀವಿ ಸರ್. ಆವಾಗವಾಗ ಬೆಳೆ ಕಟಾವಿಗೇನು ಬರೋದು 1 ತಿಂಗಳಿಲ್ಲಕ್ಕಾಗಿ ಸ್ವಲ್ಪ ಐಸೋಲ್ಗಳು ಬಿಡ್ತೀವಿ, ದಾಳಿಂಬೆಗೆ ಪಿಳಿಂಬೆಗೆ ಸ್ವಲ್ಪ ಆಳೊಳಗೆ ನಾವು ಸ್ವಲ್ಪ ರಾಸಾಯನಿಕವೂ ಬಳಸ್ತೀವಿ ಸರ್.
0: ತಾವು ಜೀವಾಮೃತ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವ ರೀತಿ ಅದನ್ನು ರೆಡಿ ಮಾಡ್ಕೋತೀರಿ
1: ಸರ್? 1 ಬ್ಯಾರಲ್ಗೆ ನಾವು 200 ಲೀಟ್ರ್ ನೀರಿಗೆ ಸರ್, 2 ಕಿಲೋ ಬೆಲ್ಲ, 2 ಕಿಲೋ ಕಡ್ಲಿ ಹಿಟ್ಟು ಸರ್, ದಿವದ ಧಾನ್ಯಗಳು ಹಿಟ್ಟು ಸ್ವಲ್ಪ ಕಡ್ಲಿ ಹಿಟ್ಟು ಸರ್, 1 ಹಿಡಿ ಮಣ್ಣು ಸರ್, 10 ಲೀಟ್ರ್ ಆಕಳನ್ನ ಉಚ್ಚಿ ಸರ್, ಎಮ್ಮೆದು ಹತ್ತು ಆಕಳ ಸಗಣಿ 1-15 ಕಿಲೋ ಹಾಕ್ಸಿಂದ ದಿನಕ್ಕೆ 1-3 ಸಲ ತಿರುಗಿಸ್ತೀವಿ ಸರ್, ಎಂಟಿ ಕ್ಲಾಕ್ ವೈಸ್ ರೀ, 3 ಸಲ ತಿರುಗಿಸಿ 4-5 ದಿವಸಕ್ಕೆ ನಾವು ಬೆಳೆಗಳಿಗೆ ನೀಡ್ತೇವೆ ಸರ್.
0: ಅಂದರೆ ಡ್ರಿಪ್ ಕಾತಾರ?
1: ಡ್ರಿಪ್ ಮೂಲಕ ನಾವು ಶೋಷಿಸಿಂದ ಫಿಲ್ಟರ್ ಮಾಡಿಸಿಂದ ಡ್ರಿಪ್ ಮೂಲಕ ಹಾಕ್ತೇವೆ ಸರ್.
0: ಈಗ ತಾವು ನೀರಿನ ವ್ಯವಸ್ಥೆನ ಏನು ಮಾಡ್ಕೊಂಡ್ರಿ?
1: ನಮ್ಮ ಕೊಳವೆ ಬಾವಿನೂ ಅದ ಸರ್, ಬಾವಿನೂ ಅದ ಸರ್, ಬಾವಿ 1-3 ಪೈಪ್ಲೈನ್ ಸರ್, 2-3 ಮೋಟರ್ ಅವ ಸರ್. ನಾವು ಕಬ್ಬಿ ಸರ್ ಸ್ಪ್ರಿಂಕ್ಲರ್ ಪೈಪ್ಲೈನ್ ಚಾವಿ ಸಿಸ್ಟಮ್ ಇದು ಮಾಡೀವಿ ಸರ್, ನಿಂಬಿಗೆ ಡ್ರಿಪ್ ಮಾಡ್ಯಾವ ಸರ್ ಚಾವಿ ಸಿಸ್ಟಮ್ ರೀ, ದಾಳಿಂಬೆಗೂ ಡ್ರಿಪ್ ಸಿಸ್ಟಮ್ ಮಾಡ್ಯಾವ ಸರ್. ಆಲ್ಮೋಸ್ಟ್ ಆಲ್ 80% ಒಟ್ಟು ನೀರಾವರಿ
0: ಡ್ರಿಪ್ ಮುಖಾಂತರ
1: ಮತ್ತು ತಾಂತ್ರಿಕವಾಗಿ ಇದು ಬಳಸ್ತೀವಿ ಸರ್. 1-2 ಎಕರೆ ಹುಲ್ಲಿಗೂ ನಾವು ಇಲ್ಲ ಚಾವಿ ಸಿಸ್ಟಮ್ ಮಾಡ್ಯಾವ್ರಿ.

0: ನೀರಿನ ಸದ್ಬಳಕೆ ಭಾಳ ಆತ ಸರ್, ಮತ್ತು ಟೈಮ್ ಉಳಿತು ಸರ್, ಆಳುಗಳನ್ನು ಖರ್ಚಿಲ್ಲ ಸರ್ ಇದ್ರದ್ದು.
1: ಅಂದರೆ ನೀರಿನ ಉಳಿತಾಯನೂ ಕೂಡ ಆಗತ್ತಲ್ಲ?
0: ನೀರಿನ ಉಳಿತಾಯನೂ ಆಗ್ತದೆ ಸರ್.
1: ಅದೇ ರೀತಿ ಈಗ ತಾವು ಲಿಂಬೆಯನ್ನು ಬೆಳೆದಿನಿ ಅಂತ ಹೇಳಿದಿರಿ, ಈ ಲಿಂಬೆಯಲ್ಲಿ ಯಾವ ತಳಿಯನ್ನು ಬೆಳೆದಿರಿ ತಾವು?
0: ನಾವು ಕಾಜಿ ಲಿಂಬೆ ಬೆಳಿತೀವಿ ಸರ್.
1: ಇದರ ಇಳುವರಿ ಯಾವ ರೀತಿ ಇದೆ ರೀ?
0: ಇಳುವರಿ ಸರ್ ಮಿನಿಮಮ್ ಒಂದು ಗಿಡ ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದಾಗ ಎರಡಾಗ ಮಿನಿಮಮ್ 1,000 to 2,000 ಕಾಯಿ ಆಗ್ತವೆ ಸರ್ ಪ್ರತಿ ವರ್ಷವೂ ಮಿನಿಮಮ್ ಸರ್.
1: ಲಿಂಬೆಯಲ್ಲಿ ಯಾವುದಾದ್ರೂ ರೋಗಗಳು ಬರ್ಬೋದಲ್ಲ?
0: ಹಾಂ, ಲಿಂಬೆ ಒಳಗೆ ಸರ್ ಹಂತಾಪರಿ ಏನು ರೋಗ ಇಲ್ಲ ಸರ್. ನೀರು ಹೆಚ್ಕೊಂಡು ಬಿಡಿದ್ರೆ ಒಂದು ಸ್ವಲ್ಪ ಕ್ಯಾಂಕರದ್ದು ಬರ್ತದೆ ಸರ್, ಒಂದು ಸ್ವಲ್ಪ ಸುಳಿಪುಚ್ಚಿ ಬರ್ತದೆ ಕೀಟನಾಶಕ ಒಳಗೆ ರೀ, ಕೀಟ ಒಳಗೆ ಸುಳಿಪುಚ್ಚಿ ಬರ್ತದೆ ಸರ್. ಸೊ ಕಜ್ಜಿ ರೋಗದೇ ಒಂದು ಸ್ವಲ್ಪ ಪ್ರಾಬ್ಲಮ್ ರೀ ಈ ಮಳೆಗಾಲ ಒಳಗೆ. ಅದಕ್ಕೆ ಏನು ಮಾಡ್ತೀವಿ ನಾವು ಪೂರಕವಾಗಿ ಏನಪ್ಪ ಮಳೆಗಾಲ ಪೂರ ಶಿವಶದ್ ಬರ್ತದೆ ಸರ್, ಬ್ಲೂ ಕಾಫರ್ ಮತ್ತು ಬ್ಯಾಕ್ಟ್ರಿನಾಶಕ ಕೂಡಿ ಉಪಯೋಗ ಮಾಡಿಸಿಂದ ಮಳೆಗಾಲ ಪೂರ್ವದಾಗ ನಾವು ಸ್ಪ್ರೇ ಮಾಡ್ತೀವಿ ಸರ್. ಮತ್ತು ಭಾಳ ಮಳೆ ಆಯ್ತಂದ್ರೆ ಸೋಡಮನಸ್ ಅಂತ ಸಿಗ್ತದೆ ಸರ್, ಬೆಸ್ಲಸ್ ಮತ್ತು ಸೋಡಮನಸ್ ಜೈವಿಕ ಪೀಡನಾಶಕ ಬಳಸ್ತೇವೆ ಸರ್. ಅಲ್ಲಿಂದ ತ್ರಿಪ್ಸ್ ಮೊನೊಕಾಟೋಪಸ್ ಅಂತ ಬಳಸ್ತೇವೆ ಸರ್, ಸಲ್ಫರ್ ಮತ್ತು ಮೊನೊಕಾಟೋಪಸ್ ಬಳಸ್ತೇವೆ ಸರ್.
1: ಅದೇ ರೀತಿ ತಾವು ಈ ರೋಗಗಳು ಬರುವಕ್ಕಿಂತ ಮುಂಜಾಗ್ರತವಾಗಿ ಇವುಗಳನ್ನು ಬಳಸ್ತಾ ಇದ್ರಿ?
0: ಮುಂಜಾಗ್ರತೆಯಾಗಿ ಬಳಸ್ತೇವೆ ಸರ್, ನಮ್ಮ ಹೆಚ್ಚಿನ ಇಳುವರಿ ಬರ್ತದೆ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈಗ ತಾವು ಹೇಳಿದ್ರಿ ದಾಳಿಂಬೆಯನ್ನು ಕೂಡ ಬೆಳಿತೀನಿ ಅಂತೇಳಿ, ದಾಳಿಂಬೆಯಲ್ಲಿ ಯಾವ ತಳಿಯನ್ನು ತಾವು ಬೆಳಿದಿರಿ?
0: ಸರ್ ನನ್ನಲ್ಲಿ ದಾಳಿಂಬೆಯಲ್ಲಿ ಕೇಸರ್ ಮತ್ತು ಗಣೇಶ್ ತಳಿ ಅದು ಸರ್, 2 ಎಕರೆ ಕೇಸರ ಸರ್, 2 ಎಕರೆ ಗಣೇಶ್ ಅದು ಸರ್.
1: ಈ ದಾಳಿಂಬೆಯನ್ನು ಹಚ್ಚೋಕ್ಕಿಂತ ಮುಂಚೆ ಭೂಮಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ?
0: ಸರಿಯಾಗಿ ನಾವು ಹದ ಮಾಡಿ ಸರ್, ಸರ್ ಬೆಡ್ ಮೂಲಕ ನಾವು ದಾಳಿಂಬೆ ಹಚ್ಚೀವಿ ಸರ್. ಎಲ್ಲ ಗಣೇಶ 12x12 ಹಚ್ಚೀವಿ ಸರ್. ಈಗ ಕೇಸರ 14x10 ಹಚ್ಚೀವಿ ಸರ್.
1: ಅಂದ್ರೆ ಅವು ಗಿಡಗಳಿಗಿರುವಂತ ಅಂತರ ಮತ್ತು ಈ ಗಿಡಗಳಿಗಿರುವಂತ ಅಂತರ ವ್ಯತ್ಯಾಸ ಬೇರೆ ಬೇರೆ ಐತಲ್ಲ?
0: ಹಾ, ಅಂದ್ರೆ ಸರ್ ಕೇಸರ್ ದಾಳಿಂಬೆ ಇತ್ತಿತ್ತಲಾಗಿ ಹಚ್ಚೀವಿ ಸರ್, ಗಣೇಶ ದಾಳಿಂಬೆ ಒಂದು 16-17 ವರ್ಷ ಹಚ್ಚೀವಿ ಸರ್. ಈಗ ನಾವು ಟ್ಯಾಕ್ಟರ್ ಮೂಲಕ ಸ್ಪ್ರೇ ಮಾಡೋದ್ರಿಂದ ಸ್ಪೇಸ್ ಹೆಚ್ಚಿಗೆ ಇಟ್ಕೊಂಡೇವೆ ಸರ್, ಮತ್ತು ಹೆಚ್ಚಿಗೆ ಸ್ಪೇಸ್ ಇಟ್ಕೊಂಡು ಸರಿಯಾಗಿ ಗಾಳಿನೂ ಆಡ್ತದೆ ಸರ್. ಹೀಗಾಗಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾದ ಗಿಡಕ್ಕೆ ರೋಗನೂ ಕಮ್ಮಿ ಬರ್ತದೆ ರೀ.
1: ಈಗ ಎರಡೂ ತಾವು ಬೆಳೆಗಳನ್ನು ಬೆಳೀತಾ ಇದ್ದಾರೆ ದಾಳಿಂಬೆಯಲ್ಲಿ, ಇಳುವರಿ ಯಾವ ರೀತಿ ಇದೆ ರೀ?
0: ಸರ್ ಇಳುವರಿ ಗಣೇಶ್ ಹೆಚ್ಚಿಗೆ ಸರ್, ಸ್ವಲ್ಪ ರೋಗ ಕಮ್ಮ, ಆದರೆ ಮೆಚ್ಚುಗಾರಿಕೆ ಇರುವುದಿಲ್ಲ ಸರ್ ಗಣೇಶ್ ಒಳಗ. ಕೇಸರ್ಕ ಮೆಚ್ಚುಗಾರಿಕೆ ಇರ್ತದೆ, ರೇಟ್ ಜಾಸ್ತಿ ಇರ್ತದೆ ಸರ್.
1: ಅಂದ್ರೆ ಬೆಲೆಗಳ ವ್ಯತ್ಯಾಸನೂ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಸಂತೋಷ ಬಶೀರ್ ಅವರೇ. ಈ ದಾಳಿಂಬೆಯಲ್ಲಿ ಸುಮಾರು ರೋಗಗಳು ಬರ್ತಾ ಇದಾವೆ, ಇವು ಯಾವ ಯಾವ ರೋಗಗಳು ಬರ್ತಾವ ಅಂತ ಹೇಳ್ತಿರ್ತಾವ
0: ಸರ್? ದಾಳಿಂಬೆ ಮೇನ ಕ್ಯಾರ್ ರೋಗ ಅಂತ ಬರ್ತದೆ ಸರ್, ಅಲ್ಟರ್ನೇರಿಯಾ ಅಂತ ಬರ್ತದೆ ರೀ, ಚಿಬ್ ರೋಗ ಅಂತ ಬರ್ತದೆ ರೀ, ಅಟ್ಯಾಕ್ ಅಂತ ಬರ್ತದೆ ಸರ್, ಮತ್ತು ಕೊಳೆ ರೋಗ ಅಂತೇಳಿ 4 ರೋಗಗಳು ಬರ್ತಾವೆ ಸರ್ ದಾಳಿಂಬೆಗೆ.
1: ದಾಳಿಂಬೆಗೆ ಇವುಗಳನ್ನು ಯಾವ ರೀತಿ ತಾವು ನಿರ್ವಹಣೆ ಮಾಡ್ಕೋತೀರಿ?
0: ವಿಶೇಷವಾಗಿ ದಾಳಿಂಬೆ ಒಳಗೆ ಮುನ್ನೆಚ್ಚರಿಕೆ ಒಳಗೆ ನಾವು ರೋಗ ನಿರ್ವಹಣೆ ಮಾಡಿದೀವಿ, ಒಂದು 100% ಸಕ್ಸಸ್ ಸರ್. ಆದರೂ ಈ ಏನು ಆದ್ರತೆಯವಾದ ವಾತಾವರಣ ಇದ್ದಕ್ಕೆ ರೋಗ ಕಾಡ್ತದೆ, 4-5 ದಿನ ಒಳಗೆ ನಾವು ಕಂಪಲ್ಸರಿ ಸ್ಪ್ರೇ ಮಾಡ್ಬೇಕು ಸರ್. ಪ್ರತಿದಿನ ನಾವು ನಮ್ಮ ಗಿಡಗಳು ತಿರುಗಾಡ್ದೇತಿ ಬರಿ, ಅದು ನಮ್ಗೆ ಆ ಗಿಡ ನಮ್ಗೆ ಹೇಳ್ತದ್ರಿ ನನಗೆ ಇದು ಆಲಕತ್ತದ, ಇದು ಸಿಂಪ್ಟಮ್ಸ್ ತೋರಿಸ್ತದೆ ರೀ, ಅಂದಾಗ ಮಾತ್ರ ನಾವು ಸ್ಪ್ರೇ ಮಾಡಿದೆವು ಅಂದ್ರೆ ನಾವು 100% ದಾಳಿಂಬೆ ಒಳಗೆ ಸಕ್ಸಸ್ ಆಗ್ತೀವಿ ರೀ.
1: ಅದೇ ರೀತಿ ಈ ದಾಳಿಂಬೆಯಲ್ಲಿ ಎಷ್ಟು ಇಳುವರಿ ಇದೆ ರೀ?
0: ದಾಳಿಂಬೆ ಸರ್ ಮಿನಿಮಮ್ 1 ಎಕರೆಗೆ ಇಲ್ಲಾಂದ್ರೆ 3-4 ಲಕ್ಷ ರೂಪಾಯಿ ಮಿನಿಮಮ್ ಸರ್. ರೇಟ್ ಚೆನ್ನಾಗಿತ್ತು ಮತ್ತು ಚೆನ್ನಾಗಿದೆ ಸರ್. ಈ ಕೆಸರ್ ದಾಳಿಂಬೆ ಒಳಗೆ ರೇಟ್ ಹೆಚ್ಚಾಗಿದೆ ಸರ್. ಈ ಸಲ 100 ರೂಪಾಯಿ 100-120 ರೂಪಾಯಿ ನಮ್ಮಲ್ಲಿಗೆ ಅವರಾಗಿ ವ್ಯಾಪಾರಸ್ಥರ ಬಂದಿಸಿದ ಒಯ್ದಾರೆ ಸರ್. ಪೈಲ ನಾವು ಈ ಕೆಸರಲ್ಲಿ ಗಣೇಶ್ ದಾಳಿಂಬೆಯಲ್ಲಿ ಬೆಂಗಳೂರು ಮೈಸೂರು ಹೈದರಾಬಾದಲ್ಲಿ ನಾವು ರಫ್ತು ಮಾಡ್ತಿದ್ದೀವಿ ಸರ್, ಹೋಗಿ ನಾವು ಮಾರ್ಕೊಂಡ್ಬರ್ತಿದ್ದೀವಿ ರೀ. ಆದರೆ ಇತ್ತಿತ್ತಲಾಗಿ ಬೇಡಿಕೆ ಹೆಚ್ಚಾಗಿ ಆಟೋಮೆಟಿಕ್ ವ್ಯಾಪಾರಸ್ಥರೇ ನಮ್ಮಲ್ಲಿ ಬರಲಾಗತ್ತಾರ ಸರ್.
1: ಅಂದ್ರೆ ಈಗ ತಾವು ಹೇಳಿದ್ರಿ ಈಗ ದಾಳಿಂಬೆಯಲ್ಲಿ ಕೂಡ ಸಾವಯವ ಮಾಡ್ತೀನಿ ಅಂತ ಹೇಳಿ.
0: ಸಾವಯವ ಮಾಡ್ತೀವಿ ಸರ್, ಕೆಮಿಕಲ್ ಬಳಸ್ತೀವಿ ಸರ್.
1: ಈ ಸಾವಯವ ಬಳಸೋದ್ರಿಂದ ಈ ಕಾಯಿಗಳಲ್ಲಿ ಸೈಜ್ಗಳ ವ್ಯತ್ಯಾಸ ಮತ್ತು ಏನಾದರೂ ರುಚಿಯಲ್ಲಿ ವ್ಯತ್ಯಾಸ ಆಗ್ಬೋದಲ್ಲ?
0: 100% ಸರ್, ಕೀಪಿಂಗ್ ಕ್ವಾಲಿಟಿನೂ ಚಲೋ ಬರ್ತದೆ ಸರ್, ಸೈಜು ಚಲೋ ಬರ್ತದೆ ರೀ, ರೋಗ ನಿರೋಧಕ ಗಿಡದ ಹೆಚ್ಚಿಗೆ ಮಾಡ್ತದೆ ಸರ್.
1: ಅಂದ್ರೆ ರೋಗ ಬರಲಾರದಂತ ಸ್ಥಿತಿಯನ್ನು ಈ ಸಾವಯವ ಕಾಪಾಡ್ತೈತೆ ತಾವು ಹೇಳ್ತಾ ಇದ್ರಿ?
0: ಹೌದು ಸರ್, ಹೌದು ಹೌದು ಸರ್.
1: ಇದರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಮಾಡ್ಕೊಂಡ್ರಿ
0: ಸರ್? ಮೊದಲು ಹೋದ ವರ್ಷದಿಂದ ನಾವು ಮಾರುಕಟ್ಟೆ ನಮ್ಮದೇ ಆದ ಗಾಡಿ ಒಳಗೆ ಸರ್, ಒಂದು ಅಶೋಕಗಳೆಲ್ಲ ಗಾಡಿ ಇದೆ ಸರ್, ಬೆಂಗಳೂರು ಸೋಲಾಪುರ ಹೈದರಾಬಾದ್ ಮೈಸೂರು ಹೋಗಿಸಿದ ಮಾರ್ಕೊಂಡು ಬರ್ತಿದ್ದೇವೆ ಸರ್. ಇತ್ತಿತ್ತಲಾಗಿ ಇವು ಸ್ವಲ್ಪ ಬೇಡಿಕೆ ಹೆಚ್ಚಾಗೋದ್ರಿಂದ ಮತ್ತು ನಮ್ಮ ಒಳ್ಳೆಯ ಗುಣಮಟ್ಟ ದಾಳಿಂಬೆ ಇರೋದ್ರಿಂದ ಅವರಾಗಿ ವ್ಯಾಪಾರಸ್ಥರೇ ಬಂದು ನಮ್ಮ ತೋಟಕ್ಕೆ ಬಂದಿಸಿಂದ ಒಲಿಗತ್ತಾರೆ ಸರ್. ಈ ಸಲ 100 ರೂಪಾಯಿ 120 ರೂಪಾಯಿ ಮಾರ್ಕೆಟ್ ಮಾಡ್ಕೊಂಡಿನಿ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ತಾವು ಮುಂಚೆನೇ ಹೇಳಿದ್ರಿ ಬಾಳೆ ಕೂಡ ಬೆಳಿತೀರಿ ಅಂತ ಹೇಳಿದ್ರಿ, ಈ ಬಾಳೆಯನ್ನು 1 ಎಕರೆದಲ್ಲಿ ಬೆಳೆದಿರಿ?
0: ಬಾಳೆ ಸರ್ ಒಂದು 100-120 ಮನೆ ಪೂರ್ತಿ ಮಾಡ್ಕೊಂಡಿನಿ ಸರ್. ಅಲ್ಲೇ ನಮ್ಮ ಕಿರಾಣಿ ಅಂಗಡಿ ಸರ್, ಅಂಗಡಿ ಒಳಗೆ ಅಲ್ಲೇ ಇಟ್ಟು ಮಾರ್ತೀನಿ ಸರ್, 50-60 ರೂಪಾಯಿ ಡಜನ್ ಒಳಗೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಸಾವಯವನೇ ಬಾಳೆ ಬೆಳಿತೀನಿ ಸರ್.
1: ಈ ಬಾಳೆಯಲ್ಲಿ ಯಾವ ತಳಿಯನ್ನು ಬೆಳೆದಿರ್ತಾವೆ?
0: ಏಲಕ್ಕಿ ಬಾಳೆ ಅಂತ ಸರ್, ಏಲಕ್ಕಿ ಬಾಳೆನೇ ಬೆಳಿತೀನಿ ಸರ್, ಮತ್ತು ಜವಾರಿ ಬಾಳೆನೂ ಅದು ಸರ್.
1: ಇದರಲ್ಲಿ ಯಾವ ಥರ ತಾವು ನಿರ್ವಹಣೆ ಮಾಡ್ತಾ?

0: ಆರು ಫುಟಿಗೆ ಒಂದು ಹಚ್ಚಿನ ಸರ್, ಹನಿ ನೀರಾವರಿ ಮಾಡಬೇಕಾಗ ನಾ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿನಿ ಸರ್. ಆಲ್ಮೋಸ್ಟ್ ಆಲ್ ಇದಕ್ಕೆ ಪ್ರತಿ ತಿಂಗಳು ಜೀವಾಮೃತ ಮತ್ತು ಪಂಚಗವ್ಯ ಜೈವಿಕ ಪೀಡನಾಶಕಗಳು ಬಳಸ್ತೀನಿ ಸರ್. ಎಚ್ಚೆತ್ತವಾಗಿ ತಿಪ್ಪಿ ಕಾರನ್ನು ಭಾಳ ಬಳಸ್ತೀನಿ ಸರ್. ಮತ್ತು ವೀಡ್ ಬತ್ತಂದ ಕಳೆನಾಶಕ ಬಳಸೋಲ್ ಸರ್, ಬ್ರಷ್ ಕಟ್ರಿಂದ ಇದು ಮಾಡ್ತೀನಿ ಸರ್, ಇಲ್ಲ ಲೇಬರ್ ಹಚ್ಚಿಂದ ತೆಗಿಸ್ತೀನಿ ಸರ್. ಸರ್
1: ಅಂದ್ರೆ ಕಳೆನಾಶಕಗಳನ್ನ ಸಿಂಪಡಣೆ ಮಾಡಂಗಿಲ್ಲ, ಅದ್ರ ಜೊತೆ ಬ್ರಷ್ ಕಟ್ರ್ ಅಥವಾ ಆಳುಗಳ ಮುಖಾಂತರ ತಾವು ಕಸವನ್ನ ನಿರ್ವಹಣೆ ಮಾಡ್ತಾ ಇದ್ರಿ?
0: ಹೌದು ಸರ್.
1: ಇದರಲ್ಲಿ ಆದಾಯ ಚೆನ್ನಾಗಿದೆ ಅಲ್ಲ?
0: ಹೌದು ಸರ್, ಚಲೋ ಅದು ಸರ್. ಇದು ಮಿನಿಮಮ್ ಏನಿಲ್ಲ, ಇದನ್ನು ಒಂಥರ ಹಿಂಡದ ಎಮ್ಗಳು ಇದ್ದಂಗೆ ಸರ್, ಹಿಂಡ ದನಗಳು ಇದ್ದಂಗೆ ರೀ. ಅಂದ್ರೆ ಪ್ರತಿ ವಾರ ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದು ಗಿಡ ಆರು ಏಳು ಡಜನ್ ಇರ್ತದೆ ರೀ. ಮಿನಿಮಮ್ ಏನು ಇಲ್ಲ ಅಂದ್ರೆ ಡಜನ್ಗೆ 40-50 ರೂಪಾಯಿ ಹೋಗ್ತಾರೆ. ಇದು ಆದಾಯ ಚಲೋ ಸರ್ ಇದನ್ನು.
1: ಬಶೀರವ್ರೆ, ತಾವು ಕಬ್ಬನ್ನು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಕಬ್ಬನ್ನು ಯಾವ ತಳಿಯನ್ನು ತಾವು ಬೆಳೀತಾ ಇದ್ರಿ
0: ಸರ್? ನಮಗೆ ಪಹಲ ಈ 265 ವೆರೈಟಿ ಬೆಳೆದಿದ್ದೀವಿ ಸರ್. ಒಂದು 3 ಎಕರೆ ನಾನು ಕಬ್ಬಿದ್ದು ಸರ್. 6 ಫುಟಿಗೆ ಒಂದು ಸಾಲ ಹಾಕಿನಿ ಸರ್. ನಾನು ಆಲ್ಮೋಸ್ಟ್ ಆಲ್ ಫಸ್ಟ್ ವರ್ಷ ನಮಗೆ 80 ಟನ್ ಬಂದ ಸರ್. ಸೆಕೆಂಡ್ ಎರಡನೇ ವರ್ಷ 60 ಟನ್ ಬಂದ ರೀ. ಇನ್ನು 3ನೇ ವರ್ಷ 40 ಟನ್ ಬಂದ ಸರ್.
1: ಅಂದ್ರೆ ಪ್ರತಿ ಎಕರೆಗೆ?
0: ಪ್ರತಿ ಎಕರೆಗೆ ಸರ್.
1: ಆದ್ರೆ ಇಳುವರಿಯಲ್ಲಿ ವ್ಯತ್ಯಾಸ ಆಯ್ತಲ್ಲ ವರ್ಷದಿಂದ ವರ್ಷಕ್ಕೆ?
0: ಹೌದು ಸರ್, ಯಾಕಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಭಾಳ ಚಲೋ ಬಂತು ಸರ್, ನಾವು ಸ್ವಲ್ಪ ಇದು ಮಾಡಿದೇವ್ರಿ. ಸೆಕೆಂಡ್ ವರ್ಷ ಮತ್ತು ಮೂರನೇ ವರ್ಷ ಸ್ವಲ್ಪ ಕಂಬ ಸರ್, ಹೆಚ್ಚಿ ಮಳೆ ಆಯಿತು. ಒಂದು ನಾವು ಲೇಬರ್ ಸಿಗಲಿಲ್ಲ ಅಂತೇಳಿ ಕಳೆನಾಶಕ ಬಳಸೇವೆ ಸರ್. ಹಿಂಗಾಗಿ ನಮಗೆ ಇಳುವರಿ ಒಳಗೆ ಭಾಳ ಹೊಡೆದ್ಬೇಕು ಸರ್.
1: ಈ ಕಬ್ಬಿನ ಸಾಲಿನ ಅಂತರಗಳನ್ನ 6 ಫುಟ್ ಇಟ್ಟಿನಿ ಅಂತ ಹೇಳಿದ್ರಿ, ಅವುಗಳ ಅಂತರ ಜಾಸ್ತಿ ಆಯ್ತಲ್ಲ?
0: ಹಾಂ ಸರ್, ಅಂತರ ಜಾಸ್ತಿ ಆದ್ರಿಂದ ಸರಿಯಾಗಿ ಗಾಳಿ ಆಡ್ದು ಸರ್. ಒಂದು ಮಿನಿಮಮ್ ಒಂದು ಕಬ್ಬು ಬೆಳಿಬೇಕಾದ್ರೆ 1 ಫೂಟ್ರೆ ಬೇಕು ಸರ್. ಅಂದ್ರೆ 7-8 ಮರಿಗಳು ಬರ್ತಾರದು ಸರ್. ಎಷ್ಟು ಗಾಳಿ ಆಡ್ತದ ಅಷ್ಟು ರೋಗ ಬರೋಲ್ಲ ಸರ್. ಮತ್ತು ಗಣಿನೂ ದಪ್ಪ ಆಗ್ತದೆ ರೀ. ಹಿಂಗಾಗಿ ಸ್ಪೇಸ್ ತೂರಿಟ್ಟಿನಿ ಸರ್. ಮತ್ತು ಅದರೊಂದು ವಿಶೇಷವಾಗಿ ಏನಪ್ಪ ಅಂದ್ರೆ ಕಬ್ಬಿನ ಕಸ ಭಾಳ ಆಗ್ತದೆ ರೀ. ಎಷ್ಟು ಟ್ರ್ಯಾಕ್ಟರ್ಗಳ ಮೂಲಕ ಮತ್ತು ಬ್ರಷ್ ಕಟ್ರ್ ಮೂಲಕ ಮತ್ತು ಪವರ್ ಟೆಲರ್ ಮೂಲಕ ನಾವು ಇದು ಮಾಡ್ತೀನಿ ಸರ್. ಒಳಗೆ ಎಡಕುಂಟ ಹೊಡಿತೀವಿ ರೀ. ಆ ಲೇಬರ್ ಚಾರ್ಜ್ ಬರೋಲ್ಲ ಸರ್.
1: ಅಂದ್ರೆ ಕಳೆಗಳನ್ನು ಕಳೆನಾಶಕಗಳನ್ನು ಹೊಡಿಲಾರದ ತಾವು ಈ ಟ್ರ್ಯಾಕ್ಟರ್ ಮುಖಾಂತರ ಬ್ರಷ್ ಕಟ್ರ್ ಮುಖಾಂತರ ಕಳೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಒಂದು 7 HP ಪವರ್ ಟೆಲರ್ ಸರ್, ಅದರಿಂದ ನಾವು ಇದು ಮಾಡಿಕೊಳ್ತೇವೆ.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈ ಕಬ್ಬಿನಲ್ಲಿ ನೀರಿನ ವ್ಯವಸ್ಥೆನ ಯಾವ ರೀತಿ ಮಾಡ್ಕೊಂಡ್ರಿ, ಡ್ರಿಪ್ ಇರಿಗೇಷನ್ ಅಥವಾ ಕಾವಲಿ ಮುಖಾಂತರ?
0: ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಪೈಪ್ಗಳು ತಂದೆವು ಸರ್. ಅದಕ್ಕೆ ಹೋಲ್ ಹೊಡೆದು ಒಂದು 14 mm ಹೋಲ್ ಹೊಡಿಸಿಂದ ಚಾವಿ ಸಿಸ್ಟಮ್ ಮಾಡಿವ್ರು ಸರ್. 2 ಗಂಟೆಗೊಮ್ಮೆ ಒಂದು ವಾಲ್ವ್ ತಿರುಗಿ ಬರ್ತೀವ್ರಿ. ಇದರಿಂದ ಏನಪ್ಪ ನೀರಿನ ಸದ್ಬಳಕೆ ಆಗ್ತದೆ ಸರ್, ಲೇಬರ್ ಚಾರ್ಜು ಬರೋಲ್ಲ. ಇದೇ ಟೈಮ್ ನಾವು ಹೈನುಗಾರಿಕೆ ಒಳಗೆ ಬಳಸ್ಕೋತೀವಿ ಸರ್. ಮತ್ತು ಕುರಿ ಸಾಗಾಣಿಕೆ ಒಳಗೆ ಇದು ಟೈಮ್ ಬಳಸ್ಕೋತೀವಿ ಸರ್. ಇದರಲ್ಲಿ ಏನಪ್ಪ ಸಮಯ ನಿರ್ವಹಣೆ ಆಗ್ತದೆ ಸರ್. ಒಂದು ನೀರಿನ ನಿರ್ವಹಣೆನೂ ಭಾಳ ಕರೆಕ್ಟ್ ಆಗ್ತದೆ ಸರ್. ನೀರು ಹಾಳಾಗೋಲ್ಲ ಸರ್, ಕರೆಕ್ಟ್ ಇದು ಆಗ್ತದೆ ಸರ್.
1: ಅಂದ್ರೆ ನೀರಿನ ಉಳಿತಾಯ ಕೂಡ ಆಗ್ತದೆ,
0: ನೀರಿನ ಉಳಿತಾಯನೂ ಆಗ್ತದೆ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ಅದೇ ರೀತಿ ಈ ಕಬ್ಬಿನ ಸಾಲಿನ ಅಂತರ 6 ಫುಟ್ ಇರುತ್ತಲ್ಲ, ಅದರ ಮಧ್ಯದಲ್ಲಿ ಏನಾದರೂ ಅಂತರ ಬೆಳೆಗಳನ್ನು ಬೆಳೀತಾ ಇದ್ರಿ?
0: ಫಸ್ಟಿಗೆ ಉಳ್ಳಾಗಡ್ಡಿ ಬೆಳೆದಿದ್ದೇವೆ ಸರ್, ಒಂದು ಬೀಳ್ರಿ ಸರ್. ಉಳ್ಳಾಗಡ್ಡಿ ಹಾಕಿದ್ದು ಸರ್ ಮಿಶ್ರ ಬೆಳೆಯಾಗಿ, ಅದು ಚಲೋ ಬರ್ತದೆ. ಇತ್ತಿತ್ತಾಗಿ ರೇಟು ಇಲ್ಲರಿ, ಹಿಂಗಾಗಿ ಸಮಸ್ಯೆನೂ ಭಾಳ ಬರ್ಲಾಗುತ್ತೆ ಸರ್. ಲೇಬರ್ಸ್ ಇದ್ರ ಸರ್, ಹಿಂಗಾಗಿ 2ನೇ ವರ್ಷ ನಾವು ಏನು ರೂಟ್ರ್ ಹೊಡಿಸಿಂದ ಖಾನ್ದಾನಿ ಮಾಡ್ಕೊಂಡ್ಬಿಟ್ಟೇವೆ ರೀ. ಒಳ್ಳೆ ಆದಾಯ ಬರ್ತಾರೆ ಸರ್. ನಾವು ಆ ವರ್ಷ ನಾವು ಯಾವ ಇದು ಮಾಡಿಲ್ಲ ಸರ್, ಯಾವ ಗೊಬ್ಬರನೂ ಕಟ್ಟಿಲ್ಲ, ಯಾವ ಇದು ಬಿಟ್ಟಿಲ್ಲ ಸರ್. ಯಜಾಚಿವ ಹಸಿರೆಲ್ಲ ಗೊಬ್ಬರನೂ ಆಯ್ತು ರೀ, ಕಥಾಟ ಹೋಯ್ತು ಸರ್ ಖಾಂತ ಬಿಡದ್ರಿ.
1: ತಾವು ಈಗ ಹಸಿರೆಲ್ಲ ಗೊಬ್ಬರಗಳನ್ನು ಕೂಡ ತಾವು ಬೆಳೆದು ತಾವು ಬಳಸ್ತಾ ಇದ್ದೀರಾ?
0: ಹೌದು ಸರ್, ಇದು ಹಸಿರೆಲ್ಲ ಸರ್, ಸೆಣಬ ಮತ್ತು ಡ್ರ್ಯಾನ್ಸಾ ಸರ್. ನಮಗೆ ಇಲ್ಲಿ ಬಳುವಳಿ ಅರಿಸಿಕೆ ಆದಾಗ ನಮಗೆ ಕೊಟ್ಟಿರ ಸರ್ ಬೀಜ ಡೆಮೋಗಾಗಿ, ಅದು ಹಸಿರೆಲ್ಲ ಗೊಬ್ಬರ ಆಗಿ ಬಳಸಿದ್ದೀವಿ ಸರ್. ಒಳ್ಳೆಯ ಇಳುವರಿ ಬತ್ತು ಸರ್. ಅದು ಹೂ ಹಾಕಿ ತಪ್ಪೆಲ್ಲ ನಾವು ರೂಟೋವೀಟ್ರಲ್ಲಿಂದ ಮನೆಗೆ ಕುಡಿಸ್ತೀವಿ ಸರ್, ಬೆಸ್ಟ್ ಇಳುವರಿ ಬಂತು ಸರ್.
1: ಅಂದ್ರೆ ಒಂದು ತಿಪ್ಪಿ ಗೊಬ್ಬರವನ್ನು ಹೊಡೆದಂಗೆ ಆಗತ್ತಲ್ಲ, ಅದು
0: ಅದಕ್ಕಿಂತ ಹೆಚ್ಚು ಲಾಭ ಸರ್.
1: ಅದಕ್ಕಿಂತ ಹೆಚ್ಚಾಗಿರ್ತದೆ.
0: ಒಂದು ಮಲ್ಚಿಂಗ್ ಆಗಿಬಿಡ್ತದೆ ಸರ್, ಕಸನೂ ಇಳುವಲ್ಲ. ಹಿಂಗಾಗಿ ಅದು ಭಾಳ ಬೆಸ್ಟ್ ಸರ್.
1: ತುಂಬ ಸಂತೋಷ ಬಶೀರ್ ಅವರೇ. ತಾವು ತೊಗರಿಯನ್ನು ಬೆಳಿತೀನಿ ಅಂತ ಹೇಳಿದ್ರಿ, ಈ ತೊಗರಿಯಲ್ಲಿ ಯಾವ ತಳಿಯನ್ನು ಬೆಳಿತಾ ಇದ್ರಿ
0: ಸರ್? ತೊಗರಿಗಳ ಪಲ್ಲ ಗುಳ್ಳೆ ಬೆಳಿತಿದ್ದೇವೆ ಸರ್. ಇತ್ತಿತ್ತಲಾಗಿ TSR3 ಬಳಸ್ತೇವೆ ಸರ್.
1: TSR?
0: ಹಾಂ, TSR ಸರ್. ಇದು ಮಡ್ಡಿ ಬೆಳೆಸ್ತೇವೆ ಸರ್. GRG 152 ಅಂತೇಳಿ ನಮ್ಮ ತೋಟಕ್ಕೆ ಬೆಳೆಸ್ತೇವೆ ಸರ್. ಕರಿ ಮಣ್ಣಿನ ಭೂಮಿ ಇದು ಸರ್, ಅದು ಅಲ್ಲಿ ಮಡಿ ಚಲೋ ಇಳುವರಿ ಬರ್ತದೆ ಸರ್. TSR3 ಚಲೋ ಬರ್ತದೆ, GRG2 ಚಲೋ ಬರ್ತದೆ ಸರ್.
1: ತೊಗರಿಯ ಇಳುವರಿಯನ್ನು ಯಾವ ರೀತಿ ತಗೊಳ್ತಿದ್ದಾರೆ
0: ಸರ್? ಎಕರೆಗ ಮಿನಿಮಮ್ ಏನೂ ಇಲ್ಲ, ಒಂದು 5-6 ಕಟ್ಟ ಅಂತ ಬೆಳಿತೇವೆ ಸರ್. 8 ಕಟ್ಟ ಅಂತ ಆಗ್ತದೆ ಸರ್.
1: ಇದರಲ್ಲಿ ಏನು ರಾಸಾಯನಿಕ ಬಳಸ್ತೀರಾ ಅಥವಾ ಸಾವಯವದಲ್ಲ?
0: ಇಲ್ಲ ಸರ್, DAP ಮೇಲೆ ಗೊಬ್ಬರ ಕೊಡ್ತೇವೆ ಸರ್. ಏನಪ್ಪ ಅಂದ್ರೆ ಎರೆಹುಳ ಗೊಬ್ಬರನು ನಾವು ಶೋಷಿಸಿಂದ ಏನು ಎಡಿ ಹೊಡೆಯೋ ಟೈಮ್ಗಳು ನಾವು ಎಣ್ಣೆ ಟೈಮಿಗೆ ಎರೆಹುಳ ಗೊಬ್ಬರ ಕೊಡ್ತೇವೆ ಸರ್.
1: ಅದೇ ರೀತಿ ತಾವು ಈ ಎರೆಹುಳ ಗೊಬ್ಬರವನ್ನು ರೆಡಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಮಾಡ್ಕೊಂಡ್ರಿ
0: ಸರ್? ಎರೆಹುಳ ಗೊಬ್ಬರದ್ದು ನಾವು 2 ಪಿಟ್ ಇವ್ರು ಸರ್. 2 ಪಿಟ್ ಏನಪ್ಪ ಎರೆಹುಳ ಗೊಬ್ಬರ ನಾವು ತಯಾರು ಮಾಡಿ ಎರೆಜಲನೂ ತಯಾರು ಮಾಡ್ಕೋತೀವಿ ಸರ್. ಒಂದು 90-100 ದಿವಸ ಒಳಗೆ ನಮ್ಮ ಎರೆಹುಳ ಗೊಬ್ಬರ ತಯಾರಾಗ್ತದೆ ಸರ್. ಮೊದಲು ಏನಪ್ಪ ಅಂದ್ರೆ ಒಂದು ಪದರ ಸಗಣಿ ಹಾಕ್ತೇವೆ ಸರ್, ಸೆಕೆಂಡ್ ಪದರ ಅರ್ಧಂಬರ್ಧ ಕೊಳತ ಖಾತ ಹಾಕ್ತೇವೆ.

0: ಸರ್. ಮೂರೇ ಲೇಯರ್ ಮತ್ತೆ ಹೆಂಡಿ ಹಾಕ್ತೇವೆ ಸರ್. ನಾಲ್ಕನೇ ಲೇಯರ್ ಸುಬ್ರಿಸ್ ಪದಾರ್ಥ, ಈ ತೆಂಗಿನಗಿರಿ, ಮೆಕ್ಕೆಜೋಳ ಇದು ರೀ ಸರ್, ತೊಗರಿದು ಕಡ್ಡಿಗೆ ಹಾಕ್ಸಿಂದ ಈ ಥರ ಲೇಯರ್ ಫಿಲಪ್ ಮಾಡ್ಕೊಂಡು ಮ್ಯಾಗ ಮತ್ತೊಮ್ಮೆ ಲೇಯರ್ ಲಾಸ್ಟ್ ಲೇಯರ್ ಸಗಣಿ ಹಾಕ್ಸಿಂದ ಒಂದು ಪಿಟ್ಟಿಗೆ ಮಿನಿಮಮ್ ಒಂದು 2 ಕೆಜಿ ಹುಳ ಬಿಡ್ತೀವಿ ಸರ್. ಇದು 90-100 ದಿವಸ ಒಳಗೆ ಒಳ್ಳೆ ಗೊಬ್ಬರ ಆಗ್ತದೆ ಸರ್. ಒಂದು ಪಿಟ್ ಮಿನಿಮಮ್ 14-12 ಚೀಲ ಆಗ್ತದೆ ಸರ್ ನಮ್ಗೆ.
1: ಅದರ ಎರೆಹುಳ ಗೊಬ್ಬರವನ್ನು ಮಾರಾಟ ಕೂಡ ಮಾಡ್ತೀರಾ ಅಥವಾ ತಮ್ಮ ಹೊಲಕ್ಕೆ ಅಷ್ಟೇ
0: ಸರ್? ನಮ್ಮ ತೋಟಕ್ಕೆ ನಾವು ಎಷ್ಟು ಹತ್ತದ ಅಷ್ಟು ಬೆಳ್ಕೋತೀವಿ ಸರ್.
1: ತುಂಬ ಸಂತೋಷ ಬಸೀರವ್ರೆ. ಈಗ ತಾವು ಶೇಂಗಾನು ಬೆಳಿತೀನಿ ಅಂತ ಹೇಳಿದ್ರಿ, ಶೇಂಗಾನ ಯಾವ ರೀತಿ ತಾವು ಬೆಳಿತಾ ಇದ್ರಿ
0: ಸರ್? ಈ ಅಕ್ಕಡಿ ಸಾಲ ಒಳಗೆ ನಾವು ತೊಗರಿ ಜೊತೆಗೆ ಶೇಂಗಾ ಹಾಕ್ತೀವಿ ಸರ್, ನವಣಿ ಹಾಕ್ತೀವಿ ಸರ್, ಮುಕ್ಕಣಿ ಹಾಕ್ತೀವಿ ರೀ ಸರ್, ಹೆಸರು ಹಾಕ್ತೀವಿ, ಮನೆ ಪೂಜೆನೂ ಹಾಕ್ತೀವಿ ಸರ್, ಮಾರಾಟ ಮಾಡ್ತೀವಿ.
1: ಅಂದ್ರೆ ತೊಗರಿ ಜೊತೆಗೆ ಮಿಶ್ರ ಬೇಸಾಯವಾಗಿ ಶೇಂಗಾ ಮತ್ತು
0: ಅಕ್ಕಡಿ ಸಾಲ ಒಳಗೆ ಬೆಳಿತೀವಿ ಸರ್.
1: ಇದ್ರ ಇಳುವರಿನು ಚೆನ್ನಾಗಿದೆ ರೀ?
0: ಹಾಂ, ಇಳುವರಿಯೂ ಚೆನ್ನಾಗಿದೆ ಸರ್.
1: ಅಟ್ ಲೀಸ್ಟ್ ಮನೆ ಪೂರ್ತಿಯಾಗಿ ಆಗುತ್ತಲ್ಲ?
0: ಹಾಂ, ಒಂದು ಸರ್ ಒಂದು ತೊಗರಿ ಫೇಲ್ ಆಯ್ತು ಅಂದ್ರೆ ನಮಗೆ ಇದುವರೆ ಲಾಭದಾಯಕ ಆಗ್ತದೆ ರೀ. ಮತ್ತು ತೊಗರಿ ಖರ್ಚುನು ನಾಳೆ ಎಣ್ಣೆ ಹೊಡೆಯೋ ಸ್ಪ್ರೇ ಖರ್ಚುನು ನಾವು ಆಟೋಮೆಟಿಕ್ ಇದರಲ್ಲಿ ಉಳಿಸ್ಕೊಂಡು ಆಗ್ತದೆ ರೀ.
1: ಈಗ ತಾವು ಮೀನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಈ ಮೀನು ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ
0: ಸರ್? ನಮ್ಮ ಬಾವಿ ಅಂತೂ ಹಳದಾಗ ಸರ್, ಕಟ್ಲ ಮೀನು ಬಿಟ್ಟಿವ್ರಿ ಸರ್. ಇಲ್ಲಿ ನಮ್ಮ ಭೂತಾ ಟ್ಯಾಂಕ್ ಒಳಗೆ ನಮಗೆ ರೂಪಾಯಿಗೊಂದು ಮೀನಿನ ಮರಿ ಕೊಟ್ಟಾರ ಸರ್, ಒಂದು 4-5 ನೂರು ಮೀನು ಬಿಟ್ಟೇವೆ ಸರ್. ಅದ್ರದ್ದು ಚಲೋ ಲಾಭ ಸರ್, ತೋಟಕ್ಕೆ ಬಂದು 60-70 ರೂಪಾಯಿ ಕಿಲೋ ಬಂದು ಹೋಯ್ತಾರೆ ಸರ್.
1: ಈ ಮೀನುಗಳಿಗೆ ಆಹಾರ ವ್ಯವಸ್ಥೆ ಯಾವ ರೀತಿ ಪಡ್ಕೊಂತೀರಿ
0: ಸರ್? ಮೆಕ್ಕೆಜೋಳ ನುಚ್ಚು ಹೊಡಿಸಿರ್ತೇವೆ ಸರ್, ಹೆಂಗೂ ದನಗಳಿಗೆ ಮೆಕ್ಕೆಜೋಳ ನುಚ್ಚ ಅಕ್ಕಿ ಬಳಸ್ತೇವೆ ಸರ್.
1: ಬಶೀರ್ ಅವರೇ, ಇಷ್ಟೆಲ್ಲ ತಾವು ಬೆಳೆಗಳನ್ನ ಬೆಳಿತಾ ಇದ್ದೀನಿ ಅಂತ ಹೇಳಿದ್ರಿ, ಈ ಎಲ್ಲ ಬೆಳೆಗಳನ್ನ ತಾವು ಒಬ್ಬರೇ ಯಾವ ರೀತಿ ನಿಭಾಯಿಸ್ತೀರಿ?
0: ಏನ್ ಸರ್, ನಮ್ಮ ಫ್ಯಾಮಿಲಿನೂ ತೋಟದ ಇದ್ದೇವೆ ಸರ್ 5-6 ವರ್ಷದಿಂದ. ನಾವು ನಮ್ಮ ಶ್ರೀಮಂತರು, ನಮ್ಮ ತಂದೆ ತಾಯಿಗಳು ಮತ್ತು ಹೊರಗಿನ ಆಳುಗಳು ನಾವು ಬಳಸ್ತೀವಿ ಸರ್. ಈಗಾಗಲೇ ಒಳ್ಳೆ ಯಂತ್ರೋಪಕರಣಗಳು ಬಂದವ್ರು ಸರ್, ಹಾರ್ವೆಸ್ಟರ್ನಿಂದ ನಾವು ಹಾರ್ವೆಸ್ಟ್ ಮಾಡ್ತೀವಿ ಸರ್.
1: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ. ಇಷ್ಟೆಲ್ಲ ಕೃಷಿಯ ಸಾಧನೆಯನ್ನು ಕಂಡು ತಮಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವು
0: ಸರ್? 2016-17 ಒಳಗೆ ಬೆಸ್ಟ್ ಯೂತ್ ಫಾರ್ಮರ್ ಅವಾರ್ಡ್ ಆಯ್ತು ಸರ್, CRI ಪಂಪ್ ಅವಾರ್ಡ್ ಆಯ್ತು ಸರ್. ಮತ್ತು 2017-18 ಒಳಗೆ ತೋಟಗಾರಿಕಾ ಶ್ರೇಷ್ಠ ರೈತ ಅಂತೇಳಿ ಬಾಗಲಕೋಟೆ ಯೂನಿವರ್ಸಿಟಿಯವ್ರು ಕೊಟ್ಟರು ಸರ್. 2024-25 ಸರ್ ಸೂಪರ್ ಸ್ಟಾರ್ ರೈತ ಅವಾರ್ಡ್ ಆಯ್ತು ಸರ್. ಮತ್ತು 2024-25 ಬೆಸ್ಟ್ ವಿದ್ಯಾನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿ ಆಯ್ತು ಸರ್.
1: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ. ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಕೊನೆಯದಾಗಿ ಈಗ ನಮ್ಮ ಯುವ ರೈತರು ಈ ಕಾರ್ಯಕ್ರಮನ ಕೇಳ್ತಕ್ಕಂಥವ್ರು ಈ ಕೃಷಿ ಕಡೆ ಬರಬೇಕು, ಸಮಗ್ರ ಕೃಷಿಯನ್ನು ಮಾಡಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ
0: ಸರ್? ರೈತರು ವಿಶೇಷವಾಗಿ ಏನಪ್ಪ ಅಂದರೆ ಈ ಕೃಷಿ ಏನಪ್ಪ, ನಾವು ತಾಂತ್ರಿಕತೆ ಒಳಗೆ ನಾವು ಬಳಸಿದ್ದೇ ಆದರೆ ತಾಂತ್ರಿಕತೆ ಒಳಗೆ ಭಾಳ ತಾಂತ್ರಿಕತೆಗಳು ಸಿಗುತ್ತೆ ಸರ್. ಏನು ಪೇಪರ್ದಾಗ ಸಿಗ್ತಾವ ರೀ, ಬಾನುಲಿ ಮೂಲಕ ಸಿಗ್ತಾವ ಸರ್, ಯೂಟ್ಯೂಬ್ನೊಳಗೆ ಸಿಗ್ತಾವ ಸರ್. ಮತ್ತು ಪ್ರತಿ ಮುಂಗಾರು ಹಂಗಾಮ್ ಟೈಮ್ದಾಗ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಒಂದೊಂದು ಟ್ರೈನಿಂಗ್ಗಳು ಕೊಡ್ತಾರೆ ಸರ್. ಆ ಟ್ರೈನಿಂಗ್ ಒಳಗೆ ನಾವು ಅಟೆಂಡ್ ಆಗಿ ಅಲ್ಲಿ ಜ್ಞಾನ ತೊಗೊಂಡ್ಸಿಂದ ನಮ್ಮ ಜ್ಞಾನ ಕೊಡಿಸ್ಕೊಂಡು ಮಾಡಿದೆ, ಒಂದು ಖರ್ಚು ಕಡಿಮೆ ಮಾಡ್ಕೊಂಡು ಹೆಚ್ಚಿಗೆ ಆದಾಯ ಬಳಸ್ತೇವೆ ಸರ್. ಈ ನೌಕರಿದಾರಿಗಿಂತ ಹೆಚ್ಚಿಗೆ ನಾವು ಇದರ ಲಾಭ ಮಾಡ್ಕೊತೇವೆ ಸರ್. ಇದರ
1: ಅಂದರೆ ಯುವಕರು ಕೃಷಿಯ ಕಡೆಗೆ ತಾವು ಬಂದು ತಮ್ಮ ಆದಾಯವನ್ನು ಪಡಿಬೇಕಂತ ಹೇಳ್ತಾ ಇದ್ದೀರಿ?
0: ಹೌದು ಸರ್, 100%. ಯಾಕಂದ್ರೆ ಈಗ ಇತ್ತಿತ್ತಲಾಗಿ ನೌಕರಿ ಆಸೆಕಾಗಿರಿ, ಏನಪ್ಪ ಅಂದ್ರೆ ಹಳ್ಳಿ ಬಿಟ್ಟಿಸಿಂದ ಸಿಟಿಗೆ ಹೊಂಟಾರಿ, ಇದ್ದ ಭೂಮಿನೂ ಮಾರ್ಕೊಂಡಿಸಿಂದ್ರಿ ಸಿಟಿಗೆ ಹೊಂಟಾರಿ, 20-30 ಸಾವಿರ ರೂಪಾಯಿ ಪಗಾರ ಅಲ್ಲಿ ಇದಕ್ಕಾಗಿ ಹೊಂಟಾರ ಸರ್. ಇದು ಹಳ್ಳಿ ಒಳಗೆ ಜಮೀನು ಮಾರಿಸಿಂದ ಸಿಟಿ ಒಳಗೆ ಪ್ಲಾಟ್ ತೊಗೊಂಡಿಸಿಂದ ಇದ್ದ ಭೂಮಿನೂ ಭಾಳ ಮಂದಿ ಮಾಡ್ಕೊಂಡಾರೆ ಸರ್. ಇಂಥ ಭೂಮಿ ಮಾರಲಾರ್ದೆ ರೀ, ಇದ್ದ ಭೂಮಿ ಕಾಯ್ಕೊಂಡು ತಾಂತ್ರಿಕತೆ ಬಳಸ್ಕೊಂಡೇ ಹೋದ್ರೆ ನೌಕರಿದಾರಿಗಿಂತ ಆದಾಯ ಹೆಚ್ಚಿಗೆ ಮಾಡಬಹುದು ಅಂತೇಳಿ ನಾನೇ ಒಬ್ಬ ಸಾಕ್ಷಿ ಸರ್.
1: ತುಂಬ ಸಂತೋಷ ಬಶೀರ್ ಅಹಮದ್ ಬಳಗಾರ ಅವರೇ. ಯಾರಾದರೂ ಯುವ ರೈತರು ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರು ತಮ್ಮ ಜೊತೆ ಮಾತಾಡಿ ತಮ್ಮ ಸಲಹೆ ಸೂಚನೆಗಳನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: 100% ಸರ್, 8197-36-00-57.
1: ಆತ್ಮೀಯರೇ, ಬಶೀರ್ ಅಹಮದ್ ಬಳಗಾರ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8197-36-00-57 ಈ ನಂಬರ್ಗೆ ಕರೆ ಮಾಡಿ ಬಶೀರ್ ಅಹಮದ್ ಬಳಗಾರ ಅವ್ರ ಜೊತೆ ಮಾತಾಡಿ ಅವರಿಂದ ಸಲಹೆ ಸೂಚನೆಗಳನ್ನು ತಾವು ಪಡಿಬೋದು. ಬಶೀರ್ ಅಹಮದ್ ಬಳಗಾರ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಸಾವಯವ ಕೃಷಿ, ಸಮಗ್ರ ಕೃಷಿ, ಮೀನು ಸಾಕಾಣಿಕೆ, ಹೈನುಗಾರಿಕೆ, ದಾಳಿಂಬೆ, ಲಿಂಬೆ, ಶೇಂಗಾ, ಬಾಳೆ, ಇನ್ನೂ ಅನೇಕ ಬೆಳೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅತ್ತರ್ಗ ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಯುವ ರೈತರಾದ ಬಶೀರ್ ಅಹಮದ್ ಬಳಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.

ಆತ್ಮರೆ, ರೈತರ ಕಾರ್ಯಕ್ರಮ ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಸ್ಟುಡಿಯೋ ಸಮಯ 7:19:26 ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ಬಾಹ್ಯಾಕಾಶ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸ್ಥಾಪಕರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ದೇಶದ ಬಾಹ್ಯಾಕಾಶ ವಲಯವು ಜಾಗತಿಕ ಪ್ರತಿಭೆ, ಕಂಪನಿಗಳು ಮತ್ತು ಹೂಡಿಕೆಗೆ ಅಯಸ್ಕಾಂತವಾಗಬಹುದು. ಜಗತ್ತು ಬಾಹ್ಯಾಕಾಶದ ಬಗ್ಗೆ ಯೋಚಿಸಿದಾಗ ಅದು ಭಾರತದ ಕಡೆಗೆ ನೋಡುವಂತಹ ವಾತಾವರಣವನ್ನು ಸೃಷ್ಟಿಸುವಂತೆ ಸಲಹೆ ನೀಡಿದರು. ಕೃಷಿ, ಜಾನುವಾರು ನಿರ್ವಹಣೆ, ಡೈರಿ, ಪರಿಸರ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನವು ಹೇಗೆ ಅಪಾರ ಕೊಡುಗೆ ನೀಡಬಹುದು ಎಂಬುದರ ಕುರಿತು ಯೋಚಿಸುವಂತೆ ಅವರು ಸ್ಟಾರ್ಟ್ಅಪ್ಗಳ ಸ್ಥಾಪಕರಿಗೆ ಕರೆ ನೀಡಿದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಜಗತ್ತಿಗೆ ಬಲವಾದ, ನವೀನ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾದ ಮಾದರಿಯನ್ನು ನೀಡಬಲ್ಲದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಸಭೆಯಲ್ಲಿ ಸ್ಕೈರೂಟ್ ಏರೋಸ್ಪೇಸ್, ಅಗ್ನಿಕುಲ್ ಕಾಸ್ಮೋಸ್, ಪಿಕ್ಸೆಲ್, ಧ್ರುವ ಸ್ಪೇಸ್, ಗ್ಯಾಲಕ್ಸ್ ಐ, ಪಿಯರ್ ಸೈಟ್, ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮತ್ತು ದಿಗಂತರ ಸೇರಿದಂತೆ ಬಾಹ್ಯಾಕಾಶ ವಲಯದಲ್ಲಿ ಕೆಲಸ ಮಾಡುತ್ತಿರುವ 20 ಸ್ಟಾರ್ಟ್ಅಪ್ಗಳ ಸ್ಥಾಪಕರು ಭಾಗವಹಿಸಿದ್ದರು. ಭಾರತ ಮತ್ತು ಬ್ರೆಜಿಲ್ ನಡುವೆ ದೂರ ಸಂಪರ್ಕ ಹಾಗೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಭೆಯ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಎಂದು ದೂರಸಂಪರ್ಕ ಇಲಾಖೆ ತಿಳಿಸಿದೆ. ಈ ಒಪ್ಪಂದವು ಡಿಜಿಟಲ್ ನಾವೀನ್ಯತೆಗೆ ಉತ್ತೇಜನ ನೀಡುವುದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಿ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಸಹಕಾರಕ್ಕೆ ಉತ್ತೇಜನ ನೀಡಲಿದೆ. ಪುಣೆಯಲ್ಲಿ ನಡೆದ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ಬ್ರೆಜಿಲ್ನ ಸಂವಹನ ಸಚಿವ ಫ್ರೆಡ್ರಿಕೋ ಡಿ ಸಿಕ್ವೇರಾ ಫಿಲ್ಹೋ ಅವರು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ತಿಳುವಳಿಕೆ ಒಪ್ಪಂದವು ಸಾರ್ವತ್ರಿಕ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಉದಯೋನ್ಮುಖ ತಂತ್ರಜ್ಞಾನ, ಸಾಮರ್ಥ್ಯ ವರ್ಧನೆ ಹಾಗೂ ಉತ್ತಮ ಕಾರ್ಯವಿಧಾನಗಳ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಸುರಕ್ಷಿತ ಹಾಗೂ ಎಲ್ಲರನ್ನೂ ಒಳಗೊಂಡ ಡಿಜಿಟಲ್ ಭವಿಷ್ಯ ನಿರ್ಮಾಣಕ್ಕೆ ಭಾರತ ಬ್ರೆಜಿಲ್ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಪ್ಪಂದ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖ

0: ಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು, ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು, ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು, 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10% ಭೂಗಡಿ ರಾಷ್ಟ್ರಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 ಡಿಸೆಂಬರ್ 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ಧರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2ನೇ ಬಾರಿಗೆ 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 ಕೆಜಿ ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ದ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 ಕೆಜಿ ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೋ ಯೋಶಿಡಾ ವಿರುದ್ದ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 ಕೆಜಿ ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ದ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 ಕೆಜಿ ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 ಕೆಜಿ ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಿ ಇ ಫ್ಯಾನ್ ಮತ್ತು ಜಾಂಗ್ ಶು

ಜಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾ ಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾ ಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ವಿದ್ಯಾಭಟ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಪ್ರದೇಶಗಳಲ್ಲಿ ಅನುಕ್ರಮವಾಗಿ 8,310 ಹೆಕ್ಟೇರ್ ಮತ್ತು 630 ಹೆಕ್ಟೇರ್ ಸೇರಿ ಒಟ್ಟು 15,140 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಎಲೆಚುಕ್ಕೆ ರೋಗ ಹರಡಿದೆ ಎಂದು ಗಣಿ ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ, ಎಲೆಚುಕ್ಕೆ ರೋಗದ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ರೋಗ ಮತ್ತು ಕೀಟಗಳ ಮತ್ತು ಪೋಷಕಾಂಶಗಳ ನಿರ್ವಹಣೆಗಾಗಿ 5,292 ಫಲಾನುಭವಿಗಳಿಗೆ ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿಯಂತೆ 2 ಹೆಕ್ಟೇರ್ವರೆಗೆ ಒಟ್ಟು 80.85 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಅವರು 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ ಸದನದಲ್ಲಿ ಮಂಡಿಸಿದರು. ವಿಧೇಯಕ ಮಂಡಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಮಹಾನಗರ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸಿರುವವರ ಸಂಖ್ಯೆ ಹೆಚ್ಚುತ್ತದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಅಸೋಸಿಯೇಷನ್ ರಚಿಸಲು ಈ ಕಾಯಿದೆ ಅನುಕೂಲವಾಗುತ್ತದೆ. 1972 ಸೊಸೈಟಿ ಕಾಯ್ದೆ ಮೂಲಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನೋಂದಣಿ ಮಾಡಲಾಗುತ್ತಿತ್ತು. ಆದರೂ ಅದರಲ್ಲೂ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತಿದ್ದವು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ವಿಧೇಯಕ ಜಾರಿಗೆ ತರಲಾಗಿದೆ ಎಂದರು. ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರುನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಇನ್ನು ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಹೇಳಿದರು. 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು

ನಿರ್ವಹಣೆ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ಇದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳನ್ನು ಹೊಂದಿ ಬಿ ಖಾತಾದಿಂದಾಗಿ ಸಂಕಷ್ಟದಲ್ಲಿದ್ದ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಿದ್ದು, ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕು ಕಲ್ಪಿಸಿ ಎಖಾತ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆ ಅಂಗೀಕಾರ ನೀಡಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ವಿವರಣೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆಯ ಸೆಕ್ಷನ್ 284 ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ 3-4 ದಶಕಗಳಿಂದ ರಾಜ್ಯಾದ್ಯಂತ ನಗರ ಭಾಗಗಳಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಅಕ್ರಮ ನಡೆಯುತ್ತಿದೆ ಎಂದು ತಿಳಿದೂ ಸಹ ಈ ಹಿಂದಿನ ಸರ್ಕಾರಗಳು ಅಕ್ರಮಗಳ ತಡೆಗೆ ಮುಂದಾಗಲಿಲ್ಲ. ಕಾನೂನು ಕಡೆಗಣಿಸಿ ಬಡಾವಣೆ ನಿರ್ಮಿಸಬಾರದು ಎಂಬ ಸಾಮಾನ್ಯ ಪ್ರಜ್ಞೆ ಬಡಾವಣೆ ನಿರ್ಮಾಣದಾರರಿಗೂ ಇಲ್ಲದ ಕಾರಣ ಇಂದು ಆಸ್ತಿ ಮಾಲೀಕರಿಗೆ 16 ತೊಂದರೆಗಳು ಎದುರಾಗಿವೆ ಎಂದು ವಿಷಾದಿಸಿದರು. ಈ ಹಿಂದೆ ಅಂತಹ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡಲಾಗುತ್ತಿತ್ತು. ಎಖಾತಾ ನೀಡಲು ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಆದರೆ ಎಖಾತಾ ನೀಡಿದರೆ ಅವರ ಮಾಲೀಕತ್ವದ ಗ್ಯಾರಂಟಿಗೆ ತೂಕವಿರುತ್ತದೆ ಎಂಬ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಸಚಿವರು ತಿಳಿಸಿದರು. ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುವಾಗ ಬಿಡಲಾಗಿರುವ ರಸ್ತೆಗಳು ಈಗಲೂ ಮೂಲ ಜಮೀನು ಮಾಲೀಕರ ಹೆಸರಿನಲ್ಲೇ ಇವೆ. ಹೊಸ ತಿದ್ದುಪಡಿಯ ಪ್ರಕಾರ ಈ ರಸ್ತೆಗಳನ್ನು ಸ್ಥಳೀಯ ನಗರಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಲು ಕಾನೂನು ಅವಕಾಶ ಸಿಗಲಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು. ರಸ್ತೆಗಳು ಅಧಿಕೃತಗೊಳ್ಳುತ್ತಿದ್ದಂತೆ ಆ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಮನೆಗಳಿಗೆ ನಿಯಮಾನುಸಾರ ಏಖಾತ ನೀಡಲಾಗುವುದು. ಇದರಿಂದ ಆಸ್ತಿಗೆ 100% ಮಾಲೀಕತ್ವ ದೊರೆಯಲಿದೆ ಎಂದರು. ಏಖಾತ ದೊರೆಯುವುದರಿಂದ ಆಸ್ತಿ ಮಾಲೀಕರಿಗೆ ಬ್ಯಾಂಕುಗಳಿಂದ ಸುಲಭವಾಗಿ ಗೃಹ ಅಥವಾ ಆಸ್ತಿ ಸಾಲ ಸಿಗಲಿದೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ ಮತ್ತು ವಾಸಯೋಗ್ಯ ಪ್ರಮಾಣಪತ್ರ ಪಡೆಯಲು ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಈ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲಾ ನಗರ ಪಾಲಿಕೆಗಳು, ಪುರಸಭೆಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತರಿಸಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಈ ವಿಧೇಯಕದ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯಾದ್ಯಂತ ಈಗಾಗಲೇ ಲಕ್ಷಾಂತರ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಲಕ್ಷಾಂತರ ಕುಟುಂಬಗಳಿಗೆ ಮಾಲೀಕತ್ವ ನೀಡಿ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಈ ವಿಧೇಯಕದ ಉದ್ದೇಶವಾಗಿದೆ. ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ನಿವಾಸಿಗಳಿಗೆ ಏಖಾತ ನೀಡಿ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಕಾನೂನುಬದ್ಧ ಮಾನ್ಯತೆ ನೀಡುವುದು ಈ ವಿಧೇಯಕದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ನಂತರ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಅವರು 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ವಿಧೇಯಕವನ್ನು ಮಂಡಿಸಿ ಮಾತನಾಡಿದ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ, ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ. ಇದರಿಂದ ಈ ವಿಧೇಯಕಕ್ಕೆ ಸದನ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು. 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ಬಿಜೆಪಿ ಸದಸ್ಯರ ಘೋಷಣೆಗಳ ನಡುವೆ ಸದನ 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ, 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಹಾಗೂ 2026 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ವಿಧೇಯಕಗಳ ಅಂಗೀಕಾರದ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್.ಎಚ್. ಜಯಪ್ರಕಾಶ್. ನಿಗದಿತ ಅವಧಿಗಿಂತ 1 ತಡವಾಗಿ ಆರಂಭಗೊಂಡ ವಿಧಾನ ಪರಿಷತ್ ಕಲಾಪದಲ್ಲಿ ಮೊದಲಿಗೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲು ಸಭಾಪತಿ ಸಲೀಂ

ಅಹಮದ್ ಅವರು ಮುಂದಾದಾಗ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಕಳೆದ 5 ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಮುಂದುವರಿಸಿದರು. ಸಭಾಪತಿ ಸಲೀಂ ಅಹಮದ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಸೇರಿದಂತೆ ಇನ್ನಿತರ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ವಿನಂತಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಸಂಬಂಧ ನಾಗೇಂದ್ರ ರಾಜೀನಾಮೆ ನೀಡಿದ್ದರು. ಪ್ರಕರಣದಲ್ಲಿ ಜಾಮೀನು ದೊರೆತ ಮೇಲೂ ಏನೂ ಬದಲಾಗಿಲ್ಲ. ಹೀಗಾಗಿ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆ ಮಾಡಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಕುರಿತು ರಾಜ್ಯಪಾಲರನ್ನು ಪ್ರಶ್ನಿಸಬಹುದು ಎಂದರು. ಬಳಿಕವೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆ ಗದ್ದಲಗಳ ನಡುವೆಯೇ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು 3 ಸಮುದಾಯ ಆರೋಗ್ಯ ಕೇಂದ್ರಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಟ್ಟಡಗಳ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಗಳಿಂದ 50 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಅಂದಾಜು ಮೊತ್ತ 6.45 ಕೋಟಿ ರೂಪಾಯಿಗಳಿಗೆ ಅನುಮೋದನೆಯಾಗಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಉತ್ತರಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಕೆರಗಿ ಸರ್ವೆ ಕಾರ್ಯ ಕೈಗೊಂಡು ಗಡಿ ಗುರುತಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಸದರಿ ಕೆರೆಗಳಲ್ಲಿ ಒತ್ತುವರಿಯಾಗಿರುವ ಮತ್ತು ಒತ್ತುವರಿಯನ್ನು ತೆರವುಗೊಳಿಸಲಾಗಿರುವ ವಿವರಗಳನ್ನು ಅನುಬಂಧ 5ರಲ್ಲಿ ನೀಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 50 ಕೆರೆಗಳು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಾಗಿದ್ದು, ಪ್ರಾಕೃತಿಕವಾಗಿ ವಿದ್ಯಮಾನಗಳಿಂದಾಗಿ ಈ ಕೆರೆಗಳಲ್ಲಿ ಹೂಳು ತುಂಬುವುದು ನಿರಂತರ ಮತ್ತು ಸಾಮಾನ್ಯ ಪ್ರಕ್ರಿಯೆಯಾಗಿರುತ್ತದೆ ಎಂದರು. ಕೆರೆಗಳನ್ನು ಕಾಲಕಾಲಕ್ಕೆ ದುರಸ್ತಿ ಕೈಗೊಂಡು ಅಭಿವೃದ್ಧಿಪಡಿಸಿ ಸುಸ್ಥಿತಿಯಲ್ಲಿರಿಸಲು ಕಾರ್ಯ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್ ಕಾಂಗ್ರೆಸ್ನ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರ ನೀಡಿದರು. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಇದಲ್ಲದೆ ಜಲಸಂಪನ್ಮೂಲ ಇಲಾಖೆಯ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಿಸಲಾಗಿರುವ ಏತ ನೀರಾವರಿ ಯೋಜನೆಗಳ ಮೂಲಕ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿನ 9 ಕೆರೆಗಳಿಗೆ ನೀರು ತುಂಬಲಾಗುತ್ತಿದೆ ಎಂದರು. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಸಣ್ಣ ನೀರಾವರಿ ಇಲಾಖೆಯ 50 ಕೆರೆಗಳ ಪೈಕಿ 13 ಕೆರೆಗಳಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದ್ದು, ಇನ್ನುಳಿದ 37 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿವೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 64 ಕೆರೆಗಳಿರುತ್ತವೆ. ಈ ಪೈಕಿ 19 ಕೆರೆಗಳಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೈಗೊಂಡ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದೆ. ಇನ್ನುಳಿದ 45 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿರುತ್ತವೆ ಎಂದು ವಿವರ ನೀಡಿದರು. ಪ್ರಶ್ನೋತ್ತರ ಬಳಿಕ ಶೂನ್ಯ ವೇಳೆ ಕೈಗೆತ್ತಿಕೊಳ್ಳಲಾಯಿತು. ನಂತರ ಗಮನ ಸೆಳೆಯುವ ಸೂಚನೆ ವೇಳೆ ಸದಸ್ಯ ಬಿಎಸ್ ಶಿವಣ್ಣ ಅವರು ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಗಮನ ಸೆಳೆದರು. ಬಳಿಕ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಅವರ ಯಾದವ ಗೊಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಯಾದವ ಗೊಲ್ಲ ಸಮುದಾಯದ ಸಾವಿರಾರು ಕುಟುಂಬಗಳು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಸಾಗಾಣಿಕೆ, ಕೃಷಿ ಹಾಗೂ ಸಣ್ಣ ಉದ್ಯೋಗಗಳನ್ನು ಅವಲಂಬಿಸಿಕೊಂಡಿವೆ. ಆದರೆ ಆರ್ಥಿಕ ನೆರವು, ಕೌಶಲ್ಯಾಭಿವೃದ್ಧಿ, ಶಿಕ್ಷಣ, ಸ್ವಯಂ ಉದ್ಯೋಗ, ಮಾರುಕಟ್ಟೆ ಸಂಪರ್ಕ ಮತ್ತು ಆಧುನಿಕ ಪಶುಸಂಗೋಪನಾ ಸೌಲಭ್ಯಗಳ ಕೊರತೆಯಿಂದ ಸಮುದಾಯದ ಅನೇಕ ಕುಟುಂಬಗಳು ಇನ್ನೂ ಆರ್ಥಿಕವಾಗಿ ಹಿಂದುಳಿದಿರುವುದನ್ನು ಪ್ರಸ್ತಾಪಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಪುನಃ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು

0: ಮುಂದುವರಿಸಿದರು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಸೇರಿ ಮೂರು ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಾಪದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಪಕ್ಷಗಳ ಹಕ್ಕಾಗಿದ್ದರೂ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೈಬಿಟ್ಟು ಸದನಕ್ಕೆ ನೋಟಿಸ್ ನೀಡಿ ಚರ್ಚೆ ನಡೆಸಿದಲ್ಲಿ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಹೊರಗಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ ಬೆಂಗಳೂರು.

ವಿಜಯಪ್ರಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸ್ಟುಡಿಯೋ ಸಮಯ ರಾತ್ರಿಯ 8:02 ಸೆಕೆಂಡ್ಗಳು.

0: ಶೀರ್ಷಿಕೆಯ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಸ್ನೇಹಿತರೆ, ಗಾತಾ ರಹೇ ಮೇರಾ ದಿಲ್ ಈ ಶೀರ್ಷಿಕೆಯ ಅಡಿಯಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ ಆಗ್ತಾ ಇದೆ 8:11:26. ಈಗ ತಾನೆ 1975 ತೆರೆಗೆ ಬಂದಂಥ ಆಂಧಿ ಚಿತ್ರದ 2 ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಧ್ವನಿಯಾಗಿದ್ದರು. ಸುಚಿತ್ರಾ ಸೇನ್, ಸಂಜೀವ್ ಕುಮಾರ್ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಈ ಹಾಡಿನ ರಚನೆ ಗುಲ್ಜಾರ್ ಅವರದಾಗಿತ್ತು. ಸಂಗೀತ ಸಂಯೋಜನೆ ಆಡಿ ಬರ್ಮನ್ ಅವರಿಂದ ಇತ್ತು. ಇನ್ನು ಮುಂದೆ ಸಾಹಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರವಿ ಅವರು. ಚಿತ್ರ ನೀಲ್ಕಮಲ್.

ಸ್ನೇಹಿತರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡ್ಬಾತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಈಗ ತಾನೇ ನೀಲ್ ಕಮಲ್ ಚಿತ್ರಕ್ಕೆಂದು ಆಶಾ ಭೋಸ್ಲೆ ಮತ್ತು ಮೊಹಮ್ಮದ್ ರಫಿಯವರು ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ. ಸಾಹಿರ್ ಅವರ ಸಾಹಿತ್ಯಕ್ಕೆ ರವಿ ಅವರಿಂದ ಸಂಗೀತವಿತ್ತು. ನಿಲಯದ FM ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್, ಸ್ಟುಡಿಯೋ ಸಮಯ 8:23:47. ಇನ್ನು ಮುಂದೆ

ಆರಾಧನಾ ಚಿತ್ರದ ಎರಡು ಗೀತೆಗಳು. ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್ ಧ್ವನಿ ನೀಡಿದ್ದಾರೆ. ಆನಂದ್ ಬಕ್ಸಿ ಅವರ ಗೀತರಚನೆಗೆ ಎಸ್ ಡಿ ಬರ್ಮನ್ ಅವರಿಂದ ಸಂಗೀತ ನಿರ್ದೇಶನ.

ಆತ್ಮೀಯ ಸ್ನೇಹಿತರೆ, ಗುಲ್ಜಾರ್ ಅವರ ರಚನೆಗಳನ್ನು ಆಡಿ ಬರ್ಮನ್ ಅವರ ಸಂಗೀತದಲ್ಲಿ ಇದುವರೆಗೆ ಕೇಳುತ್ತಿದ್ದಿರಿ ಘರ್ ಚಿತ್ರಕ್ಕೆಂದು. ಮಾನಿಕ್ ಚಟರ್ಜಿ ಅವರ ನಿರ್ದೇಶನದಲ್ಲಿ 78ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರ ಇದಾಗಿತ್ತು. ವಿನೋದ್ ಮೆಹ್ರಾ ರೇಖಾ ಅವರ ಮೇಲೆ ಚಿತ್ರೀಕೃತವಾದ ಹಾಡುಗಳನ್ನು ಇದುವರೆಗೆ ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್.

ವಿಜಯ ಪ್ರಕಾಶ್ವನಿ ಎಫ್ ಎಂ ಬ್ಯಾಂಡ್ ಕಂಪನಾಂಕ 101.8 MHz. ಸರಿಯಾಗಿ 8:45 ಸಮಾಚಾರ ಸಂಧ್ಯೆ, 9 ಗಂಟೆಗೆ ನ್ಯೂಸ್ ಅಟ್ 9 ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಇನ್ನೀಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಮಹಾಲಕ್ಷ್ಮೀ ಜಗನ್ಮಾಥ, ಶಂಕರಾಭರಣ ರಾಗ, ಮಿಶ್ರ ಛಾಪುಥಾಳ, ಪಾಪನಾಶಂ. ಶಿವನ್ ರವರ ರಚನೆ, ಹಾಡಿದ್ದಾರೆ ಶಿಲ್ಪಾ ಶಶಿಧರ್.

ಇನ್ನೀಗ ಕೇಳಿ ಶ್ರೀ ವರಲಕ್ಷ್ಮೀ ನಮೋಸ್ತುತೇ. ಶ್ರೀರಾಗ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಹಾಡಿದ್ದಾರೆ ಪಿ ರಮಾ, ಪಿ ಚಂದ್ರಿಕಾ ಹಾಗೂ ಸಂಗಡಿಗರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಗೀತಚಂದ್ರಿಕೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭರತ್ ಸಾಯಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಮರಾನ್ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಪ್ರಕಾಶ್ ಕುಮಾರ್ ಜೀವಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸನಮ್ ರೇ ಚಿತ್ರದ ಗೀತೆ ಮಿಥುನ್ ಅರ್ಜಿತ್ ಸಿಂಗ್ ಹಾಗೂ ಅನಿರುದ್ಧ್ ಭೋಲಾ ಅವರ ಧ್ವನಿಯಲ್ಲಿ.

ಇನ್ನೀಗ ಕೇಳಿ ಸುಪ್ರೀತ್ ಫಲ್ಗುಣ ಹಾಗೂ ವಸುಶ್ರೀ ಹಳೆಮನೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮ ಸಂಕ್ರಾಂತಿ ಚಿತ್ರದ ಗೀತೆ. ಪ್ರತಾಪ್ ಭಟ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಭೀಮ್ಸ್ ಸೆಸಿರೋಲಿಯೋ ಅವರದ್ದು.